ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:38 ಇಂದಿನ ಪಂಚಾಂಗ ಶಕವರ್ಷ 1947 ಶುಕ್ಲಪಕ್ಷ ದಿನವಾದ ಇಂದು ದಿನಾಂಕ 9 May 2026 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ.

ಸಮಯ ಆಗಿದೆ 6:02 ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಗಮನ ಬಿಲ್ಲು. ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ ಇರೋದು ನಾನು ನಿಮ್ಮ ಅಜ್ಜಿ ಪ್ರಿಯಾಂಕ. ನಡೆಯುವಾಗ ಎಡುವುದು ಸಹಜ, ಆದರೆ ಎಡವಿದ ಕಲೆಗೆ ಮತ್ತೆ ಇಡುವುದು ತಟತನ. ಏನಂತೀರಾ? ಇದಾಗಿತ್ತು ಇಂದಿನ ನುಡಿಮದ್ದು. ಕೇಳ್ತಾ ಇರಿ ಎಫ್ಎಂ ರೈನ್ಬೋ 101.3 ಕನ್ನಡ ಗಮನ ಬಿಲ್ಲು.

0: ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:34. ಭಕ್ತಿ ಭಾವದ ಲಹರಿ, ಭಕ್ತಿಗೀತೆಗಳೊಟ್ಟಿಗೆ ದೇವಾಲಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಸ್ವಲ್ಪ ಸಮಯ ಭಕ್ತಿ ಭಾವದಲ್ಲಿ ಮೆಂದೇಳುವಂತ ಹೊತ್ತು. ಇದು ನಾದಾರ್ಚನೆಯ ಸಮಯ. ಭಕ್ತರನ್ನ ಉದ್ಧರಿಸುವಂತ ಅಮ್ಮನವರು ಕಾಳಿಕಾ ಮಾತೆ ಬಗ್ಗೆ ನಾನಿಂದಿನ ನಾದಾರ್ಚನೆಯಲ್ಲಿ ಮಾತಾಡ್ತಾ ಸಾಕ್ತೀನಿ. ಉಡುಪಿ ಜಿಲ್ಲೆಯ ಬಾರಕೂರಿನ ಕಾಳಿಕಾಂಬಾ ದೇವಾಲಯದ ಬಗ್ಗೆ ಇಂದಿನ ನಾದಾರ್ಚನೆಯಲ್ಲಿ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ತಾ ಭಕ್ತಿ ಗೀತೆಗಳನ್ನ ಕೇಳಿಸ್ತಾ ಸಾಗೋಣ. ಕೇಳ್ತಾರಿ ಎಫ್ಎಂ ರೈನ್ಬೋ ಕನ್ನಡ ಕವನಬಿಲ್ಲು. ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮೊಟ್ಟಿಗೆ ಇರ್ತೀನಿ. ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಸೊಗಸಾದ ಭಕ್ತಿ ಗೀತೆಯೊಂದು ನಿಮಗಾಗಿ ಮೂಡಿ ಬರ್ತಾ ಇದೆ. ಶೈಲಜಾ ಎಸ್ ಪಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ ಅವರದಾಗಿದೆ, ಹಾಗೆ ಸಂಗೀತ ಸಂಯೋಜನೆ ಬಿ ಗೋಪಾಲನ್.

ಸಮಯ 6:19:22 ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಗಮನಬಿಲ್ಲು. ನಾದಾರ್ಜನೆಯ ಸಮಯದಲ್ಲಿ ನಾವಿದ್ದೇವೆ. ಕಾಳಿಕಾದೇವಿ ದೇವಾಲಯದ ಬಗ್ಗೆ ಮಾತಾಡ್ತಾ ಇದ್ದೆ. ಬಾರಕೂರನ್ನ ದೇಗುಲಗಳ ತವರೂರು ಅಂತಾನೆ ಕರೀತಾರಂತೆ. ಇಲ್ಲಿ ನೆಲೆ ನಿಂತಿರುವ ಕಾಳಿಕಾ ಮಾತೆ ಅನಾದಿ ಕಾಲದಿಂದಲೂ ಭಕ್ತರ ಸಮೂಹವನ್ನ ತನ್ನತ್ತ ಆಕರ್ಷಿಸುತ್ತಾ ಎಲ್ಲರನ್ನ ಆಶೀರ್ವದಿಸ್ತಾ ಇದ್ದಾಳೆ ಅಂತ ಭಕ್ತರ ನಂಬಿಕೆ. ಈ ದೇಗುಲದ ಮೂಲ ಮೂರ್ತಿಯನ್ನ ನೀಲಾಂಜನ ಶಿಲೆಯಿಂದ ನಿರ್ಮಿಸಿದಾರಂತೆ. ಹಾಗೆ ಈ ಶಿಲೆಯನ್ನ ಅಂದರೆ ದೇವರ ಮೂರ್ತಿಯನ್ನ ಉತ್ತರಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ ದೇವಾಲಯದ ಬಗ್ಗೆ, ಹಾಗೆ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳ್ತಾರಿ FM ರೈನ್ಬೋ 101.3 ಕನ್ನಡ ಗಮನಬಿಲ್ಲು. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಸುಖಸಾಧ ಭಕ್ತಿ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ RN ಜಿ ಗೋಪಾಲ ಅವರದ್ದಾಗಿದೆ, ಹಾಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪುರುಷೋತ್ತಮ್ ಸಾಯಿಜಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೊಗಸಾದ ಭಕ್ತಿಗೀತೆಯನ್ನ ಕೇಳಿದ್ರಿ, ಅದರಲ್ಲೂ ಅಮ್ಮನವರ ಭಕ್ತಿಗೀತೆಯನ್ನ ಕೇಳ್ತಾ ಇದ್ರಿ. ಸಮಯ ಆಗಿದೆ 6:29:24 ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ ಕನ್ನಡ ಗಮನಬೆಲ್ಲು. ಕಾಳಿಕಾದೇವಿ ದೇಗುಲದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ, ಏನು ಅಂತ ಗೊತ್ತಾ? ಶ್ರೀದೇವಿಯ ಪಾಣಿಪೀಠದಲ್ಲಿ ಒಂಟಿಯ ಲಾಂಛನ ಇದೆಯಂತೆ. ಹಾಗೆ ಇಲ್ಲಿನ ಕಾಳಿಕಾಂಬಾ ದೇವರ ಮೂರ್ತಿ ಸುಮಾರು 14ನೇ ಶತಮಾನಕ್ಕೆ ಸೇರಿದ್ದಾಗಿದೆ ಅಂತ ಹೇಳ್ತಾರೆ. ಮತ್ತೆ ಈ ದೇಗುಲದಲ್ಲಿ ಯಾವೆಲ್ಲ ದೇವರುಗಳು ನೆಲೆಸಿದ್ದಾರೆ, ಏನೆಲ್ಲ ಪೂಜೆ ಉತ್ಸವಗಳು ನಡೆಯುತ್ತೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಡ್ತೀನಿ. ಕೇಳ್ತಾ ಇದ್ದೀನಿ ನಾದಾರ್ಜನೆ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ. ಮತ್ತೊಂದು ಸೊಗಸಾದ ಗೀತೆ ಶ್ರೀ ಕಾಳಿಕಾಂಬಾ ಚಿತ್ರದಿಂದ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ವರ್ಣಲತ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ಬರೆದಿದ್ದಾರೆ ಕೆ ಕಲ್ಯಾಣ್ ಅವರು, ಹಾಗೆ ಸಂಗೀತ ಸಂಯೋಜನೆ ದೇವಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಗಮನಬೆಲ್ಲು. ಕಾಳಿಕಾದೇವಿ ದೇವಾಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇಲ್ಲಿನ ದೇವಾಲಯದಲ್ಲಿ ನಾವು ಶ್ರೀ ನಾಗದೇವರನ್ನು ಕಾಣ್ಬೋದು. ಹಾಗೆ ಕ್ಷೇತ್ರಪಾಲನಾಗಿ ವೀರಭದ್ರಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ಇಲ್ಲಿನ ಕ್ಷೇತ್ರದ ಜನರನ್ನು ರಕ್ಷಿಸಲು ಸಾಕ್ಷಾತ್ ವೀರಭದ್ರಸ್ವಾಮಿ ಇಲ್ಲಿ ನೆಲೆಸಿ ಎಲ್ಲರನ್ನ ರಕ್ಷಿಸಿ ಆಶೀರ್ವದಿಸ್ತಾ ಇದ್ದಾನೆ. ಹಾಗೆ ಶ್ರೀದೇವಿಯ ಪರಿವಾರ ದೈವಗಳು ಎಲ್ಲರೂ ಕೂಡ ಇಲ್ಲಿ ಭಕ್ತರನ್ನು ರಕ್ಷಿಸೋದಕ್ಕೆ ನೆಲೆಸಿದ್ದಾರೆ ಅಂತಲೇ ಹೇಳ್ಬೋದು. ಈ ದೇವಾಲಯದಲ್ಲಿ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಬಹುಳ ದಶಮಿಯಂದು ಧ್ವಜಾರೋಹಣ ಇರುತ್ತೆ. ಹಾಗೆ ನಗರೋತ್ಸವ, ರಂಗಪೂಜಾದಿ ದೀಪೋತ್ಸವ, ತುಲಾಭಾರ, ಶಯನೋತ್ಸವ, ಹೀಗೆ 5 ದಿನಗಳ ಪರ್ಯಂತ ದೇವಿಗೆ ಪೂಜೆ ಉತ್ಸವ ಎಲ್ಲವೂ ನಡೀತಾ ಇರುತ್ತೆ. ಅದು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಭಕ್ತರೆಲ್ಲರೂ ದೇವಿಯ ಸೇವೆಯನ್ನು ಮಾಡಿ ಅವಳ ಆಶೀರ್ವಾದವನ್ನು ಪಡೆದು ಅವಳ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಭಕ್ತಿ ಗೀತೆಗಳೊಂದಿಗೆ ನಾದಾರ್ಜನೆಯಲ್ಲಿ ಸಾಗ್ತಾ ಇದ್ದೀವಿ. ಮತ್ತೊಂದು ಸೊಗಸಾದ ಗೀತೆ ನಾಗದೇವತೆ ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ. ಹಾಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಕಾಳಿಕಾದೇವಿ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ದೇವಾಲಯವು ಅಪೂರ್ವ ಶೈಲಿಯ ಶಿಲಾಶಿಲ್ಪ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಖಂಡಿತ ಒಮ್ಮೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಪ್ರತಿ ಶುಕ್ರವಾರ ಹಾಗೆ ಭಾನುವಾರ ಇಲ್ಲಿ ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತಂತೆ. ಕಳೆದ 3 ವರ್ಷಗಳಿಂದ ಬರೀ ಪ್ರತಿ ಶುಕ್ರವಾರ ಭಾನುವಾರ ಅಷ್ಟೇ ಅಲ್ಲದೆ ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡಲಾಗ್ತಾ ಇದೆ. ಹಾಗೆ ದೇವಾಲಯದ ಹಿಂಭಾಗದಲ್ಲಿ ರಂಗಮಂಟಪವನ್ನು ಹೊಂದಿದೆ, ಮತ್ತು ಹಾಗೆ ಭೋಜನ ಶಾಲೆ ಕೂಡ ಇದೆ. ಎಷ್ಟು ಅದ್ಭುತವಾಗಿದೆ ಅಲ್ಲ? ಖಂಡಿತ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಆ ತಾಯಿಯ ಆಶೀರ್ವಾದ ಹಾಗೆ ರಕ್ಷಣೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ನಾದಾರ್ಜನೆಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಡುಗಳು, ಮಾಹಿತಿ ಎಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗಿದೆ 6:45:52. ಕೇಳ್ದಾರಿ FM ರೈನ್ಬೋ ಕನ್ನಡ ಕಾಮನಬೆಲ್ಲು ರಾಬರ್ಟ್ ಜತೆಯಿಂದ ದೇವಿಕುಮಾರ್ ಅವರ ಧ್ವನಿಯಲ್ಲಿ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ ಇದೆ, ಹಾಗೆ ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯಾ.

0: Hearts, musically yours.
1: ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು. ಸಮಯ ಆಗ್ತಾ ಇದೆ 6:48:36. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾರೋಗದ್ದೆ ಮಾನಪ್ಪ ನಾಯಕ್, ಹಾಮಾ ನಾಯಕ್, ಕನ್ನಡ ಸಾಹಿತ್ಯ ಕಂಡ ಬಹುಮುಖಿ ವ್ಯಕ್ತಿತ್ವ, ಕವಿ, ಅಂಕಣಕಾರ, ಭಾಷಾಶಾಸ್ತ್ರಜ್ಞ ಮತ್ತು ಜನಪದ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾಗಿ ಕೆಲಸ ಮಾಡಿದವರು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭಾಷಾ ವಿಜ್ಞಾನದಲ್ಲಿ ಚಿನ್ನದ ಪದಕ ಪಡೆದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದವರು. ಸಂಶೋಧನೆ ನಡೆದು ಬಂದ ದಾರಿ ಏನು ಅಂತ ಅವಲೋಕಿಸುತ್ತಾ ಹಾಮನಾಯಕ್ ಅವರು ಹೇಳಿದ ಮಾತುಗಳು.
3: ಕನ್ನಡದ ಸಂಶೋಧನೆ ಎಷ್ಟು ಹಳೆಯದು ಅಂತಂದ್ರೆ, ನೀವು ಒಂದು ರೀತಿ ಒಳಗೆ 1000 ವರ್ಷ ಹಿಂದಿಂದು ಕವಿರಾಜ ಮಾರ್ಗಕಾರನೆ ಕನ್ನಡ ನಾಡಿನ ರೇಖಾಗಡಿಗಳನ್ನೆಲ್ಲ ಗುರುತಿಸುವ ಮಾತನ್ನು ಹೇಳಿದ್ದಾನೆ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಬೋದು. ಆದರೆ ಇಂಗ್ಲೀಷಿನ ಪ್ರಭಾವದಿಂದ ಲಭ್ಯವಾದ ಸಂಶೋಧನೆ ಏನಿದೆ ಅದು ನಮ್ಮಲ್ಲಿ ಬೆಳೆದು ಬಂದದ್ದು ಎಷ್ಟು ದಿವಸದಿಂದ ಅಂತ ನೋಡಿದರೆ, ನನಗೆ ಈ ದಿಕ್ಕಿನಲ್ಲಿ 1-2-3 ಹೆಸರುಗಳು ಮೊದಲು ಮನಸ್ಸಿಗೆ ಬರ್ತವೆ. ಒಂದು ಡಾಕ್ಟರ್ ಎಸ್ ಸಿ ನಂದಿಮಠ, ಎರಡನೇದು ಡಾಕ್ಟರ್ ಎಂ ಎಚ್ ಕೃಷ್ಣ, ಮೂರನೇದು ಡಾಕ್ಟರ್ ಎ ಎನ್ ನರಸಿಂಹಯ್ಯ. ಇವರಲ್ಲಿ ನಂದಿಮಠರು ಮಾಡಿದ ಕೆಲಸ ಇದೆಯಲ್ಲ ಅದು ಥಿಯಾಲಜಿ ಆಫ್ ಶೈವಾಗಮಸ್ ಬೀಯಿಂಗ್ ಎ ಸರ್ವೆ ಆಫ್ ದಿ ಡಾಕ್ಟ್ರಿನ್ಸ್ ಆಫ್ ದಿ ಶೈವ ಸಿದ್ಧಾಂತ ಆ್ಯಂಡ್ ವೀರಶೈವಿಸಂ ಅಂತ ಅವರ ಥೀಸಿಸ್ಸಿನ ಹೆಸರು. ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 6-7 ಶತಮಾನಗಳ ಶಾಸನಗಳಲ್ಲಿ ಕಂಡುಬರುವ ಕನ್ನಡವನ್ನು ಆಧುನಿಕ, ಅಂದರೆ ಅವ್ರ ಕಾಲಕ್ಕೆ ಆಧುನಿಕ ವ್ಯಾಕರಣ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಎಂ ಎಚ್ ಕೃಷ್ಣ ಅವರದ್ದು ಆರ್ಕಿಯಾಲಜಿ ಮುಖ್ಯವಾಗಿ ಸಂಬಂಧಿಸಿದಂತಹ ವಿಷಯ ವ್ಯಾಪಕವಾದದ್ದು. ಎ ಎನ್ ನರಸಿಂಹಯ್ಯನವರ ಪುಸ್ತಕ ಪ್ರಕಟವಾದದ್ದು 1941 ಆದರೂ ಕೂಡ ಅವರಿಗೆ ಪದವಿ ದೊರೆತದ್ದು ಬಹುಶಃ 1936-37 ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ 1930 ನಾವು ಒಂದು ಗಡಿರೇಖೆಯನ್ನಾಗಿ ಇಟ್ಕೊಳ್ಬೋದು. ಅಲ್ಲಿಂದ ಮುಂದೆ ಬೇಕಾದಷ್ಟು ಜನರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಜಿ ಎಸ್ ಶಿವರುದ್ರಪ್ಪನವರು, ಡಾಕ್ಟರ್ ಪ್ರಭುಶಂಕರ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಡಾಕ್ಟರ್ ಗದ್ದಿಗಿಮಠ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮೊದಲು PhDಯನ್ನು ಪಡೆದಂತಹ ವಿದ್ವಾಂಸರು. ಆದರೆ 1955-56 ಬಹಳ ಮುಖ್ಯವಾದ ವಿಷಯ ಅಂತ ನಾವು ಇಟ್ಕೋಬೋದು. ಯಾಕೆ ಅಂದರೆ ಅಲ್ಲಿಂದ ಈ PhDಗಳ ಹೊಡೆತ ಆರಂಭವಾಯಿತು. ಸಂಶೋಧನೆ ಅಂದ ಕೂಡಲೇ ನಾವು PhD ಅಂತ ಯಾಕೆ ಹೇಳ್ತೀವಿ, ಡಿಲಿಟ್ ಅಂತ ಯಾಕೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಈ ಡಿಲಿಟ್ ಅನ್ನೋದಕ್ಕೆ, PhD ಅನ್ನೋದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಒಂದು ವ್ಯಾಖ್ಯಾನವನ್ನು ನಾನು ನಿಮಗೆ ಹೇಳಬೇಕು. ಎಷ್ಟೋ ಸತಿ ನಿಮಗೆ ಕನ್ನಡ ಅಧ್ಯಯನ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳಿಗೆ ಇದೇನು ಹೊಸತಲ್ಲ. ಒಂದು ಸಲ ನಮ್ಮ ಗುರುಗಳಾದಂತಹ ಡಾಕ್ಟರ್ ಸುನೀತಿ ಕುಮಾರ್ ಚಟರ್ಜಿ ಅವರು ಹೇಳಿದರು, ಏನೇ ಅವನು ಮಹಾ ಡಿಲೀಟ್ ಮಾಡಿದ್ದಾನೆ, ಡಿಲೀಟ್ ಹಿಮ್ ಫ್ರಮ್ ದಿ ಲಿಸ್ಟ್ ಆಫ್ ಸ್ಕಾಲರ್ಸ್. ಹಾಗಾದರೆ PhD ಅವರ ಗತಿ ಏನು ಅಂತಂದರೆ, ಅದಕ್ಕೂ ಅವ್ರು ಹೇಳಿದರು PhD ಅಂತಂದರೆ ಪೀಕ್ ಅವರ್ ಡಿಗ್ರಿ ಅಂತ. ಪ್ರಯಾಣಿಕರು ಹೆಚ್ಚಾಗಿರುವ ಕಡೆ ಪೀಕ್ ಅವರ್ ಬಸ್ ಓಡಿಸ್ತಾರೆ, ಪೀಕ್ ಅವರ್ ಡಿಗ್ರಿ. ಈ ಬಗೆಯ PhD ಇತ್ತೀಚಿನ ವರ್ಷಗಳಲ್ಲಂತೂ ತುಂಬಾ ಹೆಚ್ಚಾಗಿವೆ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಲೇಖಕ ಭಾಷಾಶಾಸ್ತ್ರಜ್ಞ ಹಾಮಾ ನಾಯಕ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಮನ ಬ್ಲೂ. ಸಮಯ ಆಗಿದೆ 6:54 ಸೆಕೆಂಡ್ಗಳು. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸುವೇಂದು ಅಧಿಕಾರಿ ಅದ್ಯ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಪ್ರಥಮಸ್ಯ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ರೂಪೇಣ ಶಪಥ ಗ್ರಹಣಂ ಕರಿಷ್ಯತಿ. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಶಪಥ ಗ್ರಹಣ ಸಮಾರೋಹ ಆಯೋಜ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹಮಂತ್ರಿ ಅಮಿತ್ ಶಾಹ, ಭಾಜಪಾಧ್ಯಕ್ಷ ನಿತಿನ್ ನವೀನ, ಕೇಂದ್ರೀಯ ಮಂತ್ರಿಣ, ಎನ್ಡಿಎ ಶಾಸಿತಾನಾಂ ರಾಜ್ಯಾನಾಂ ಮುಖ್ಯಮಂತ್ರಿಣ ಚ ಶಪಥ ಗ್ರಹಣ ಸಮಾರೋಹೆ ಭಾಗಂ ಗ್ರಹೀಷ್ಯಂತಿ ಇತ್ಯಪೇಕ್ಷಾ ಅಸ್ತಿ. ಪೂರ್ವಂ ಹ್ಯಃ ಶ್ರೀ ಅಧಿಕಾರಿ ವರ್ಯಃ ರಾಜ್ಯ ಭಾಜಪಾ ವಿಧಾಯಿಕಾ ದಲಸ್ಯ ನೇತಾ ನಿರ್ವಾಚಿತಃ ಅಭವತ್. ಕೋಲ್ಕತಾ ನಗರೆ ಗೃಹಮಂತ್ರಿಣಃ ಅಮಿತ ಶಾಹಸ್ಯ ಉಪಸ್ಥಿತೌ ವಿಧಾಯಕ ದಲಸ್ಯ ಸಭಾ ಅಭವತ್. ಸಭಾಯಾಃ ಅಧ್ಯಕ್ಷಃ ಶ್ರೀ ಶಾಹಃ ಅವದತ್ ಯತ್ ಸರ್ವೇ ಪ್ರಸ್ತಾವಾಃ ಸುವೇಂದು ಅಧಿಕಾರಿಣಃ ಪಕ್ಷೇ ಏವ ಪ್ರಾಪ್ತಾನಿ. ಭಾಜಪಾ ವಿಧಾಯಿಕಾ ದಲಸ್ಯ ನೇತೃತ್ವೆ ನಿರ್ವಾಚನಾನಂತರಂ ಶ್ರೀ ಅಧಿಕಾರಿ ಪಶ್ಚಿಮ ಬಂಗಸ್ಯ ರಾಜ್ಯಪಾಲೇನ ಆರ್ ಎನ್ ರವಿನಾ ಸಹ ಮಿಲಿತ್ವಾ ರಾಜ್ಯೇ ಪ್ರಥಮಂ ಭಾಜಪಾ ನೇತೃತ್ವಸ್ಯ ಸರ್ವಕಾರಸ್ಯ ನಿರ್ಮಾಣಾಯ ಪ್ರತಿಜ್ಞಾಂ ಪ್ರದತ್ತವಾನ್. ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲಂ ಐತಿಹಾಸಿಕಂ ವಿಜಯಂ ಪ್ರಾಪ್ನೋತ್. ಟಿಎಂಸಿಟಿ ದಲಸ್ಯ ಪಂಚದಶ ವರ್ಷಾಣಾಂ ಶಾಸನಂ ಚ ಸಮಾಪಿತಂ. ಪುದುಚೇರಿ ರಾಜ್ಯೆ ರಾಷ್ಟ್ರೀಯ ಜನತಾಂತ್ರಿಕ ಘಟಬಂಧನಸ್ಯ ಮುಖ್ಯಮಂತ್ರಿ ಪದಸ್ಯ ಪ್ರತ್ಯಾಶಿ ಎನ್ ರಂಗಾಸ್ವಾಮಿ ಇತ್ಯೇಷಃ ಉಪರಾಜ್ಯಪಾಲೇನ ಕೆ ಕೈಲಾಸನಾಥನ್ ವರ್ಯೇಣ ಸಹ ಮಿಲಿತ್ವಾ ಅಗ್ರಿಮ ಸರ್ವಕಾರಸ್ಯ ನಿರ್ಮಾಣಾಯ ಪ್ರಸ್ತಾವಃ ಪ್ರದತ್ತವಾನ್. ಶ್ರೀ ರಂಗಾಸ್ವಾಮಿ ಬಹುಸಂಖ್ಯಾಯಾಂ ವಿಧಾಯಕಾನಾಂ ಸಮರ್ಥನ ಪತ್ರಾಣಿ ಉಪರಾಜ್ಯಪಾಲಾಯ ಸಮರ್ಪಿತವಾನ್. ರಕ್ಷಾನುಸಂಧಾನ ವಿಕಾಸ ಸಂಘಟನೇನ ಡಿಆರ್ಡಿಒ ಇತ್ಯನೇನ ಭಾರತೀಯ ವಾಯುಸೇನೆಯಾ ಚ ಗುರುವಾಸರೆ ಒಡಿಶಾ ತಟಸ್ಯ ಸಮೀಪೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ತಾರೇತಿ ಶಸ್ತ್ರಸ್ಯ ಪ್ರಥಮೋಡ್ಡಯನ ಪರೀಕ್ಷಣಂ ಸಫಲತಯಾ ಸಂಪಾದಿತಂ. ತಾರೇತಿ ಭಾರತಸ್ಯ ಪ್ರಥಮಾ ಸ್ವದೇಶೀಯ ಗ್ಲೈಡ್ ಶಸ್ತ್ರವ್ಯವಸ್ಥಾಸ್ತಿ ಯಾ ಮಾರ್ಗ ನಿರ್ದೇಶಿತ ಯುದ್ಧೋಪಕರಣಾನ್ ಯಥಾರ್ಥ ನಿರ್ದೇಶಿತ ಶಸ್ತ್ರೇಷು ಪರಿವರ್ತಯತಿ. ದುಬೈ ನಗರೆ ಭಾರತಸ್ಯ ವಾಣಿಜ್ಯ ದೂತಾವಾಸೇನ ಸಮುದ್ರೆ ಮೃತಸ್ಯ ಏಕಸ್ಯಾಃ ನೌಕಾಯಾಃ ಭಾರತೀಯಸ್ಯ ಚಾಲಕದಲಸ್ಯ ಮೃತ್ಯೋಃ ವಿಷಯೇ ಶೋಕಃ ಪ್ರಕಟಿತಃ. ಏಕಸ್ಮಿನ್ ಸಾಮಾಜಿಕಾಂತರ್ಜಾಲೀಯೇ ಪಟಲೆ ಸಂದೇಶೆ ಕಾನ್ಸುಲೇಟ್ ಜನರಲ್ ಇತ್ಯನೇನ ಘಟನೈಷ ದುರ್ಭಾಗ್ಯಪೂರ್ಣ ಉಕ್ತಂ. ಸಹ ಪೋತಸ್ಯ ಸ್ವಾಮಿನಾ ಸಹ ನಿರಂತರಂ ಸಂಪರ್ಕೆ ಅಸ್ತಿ. ಅಧಿಕ ವಿವರಣಾನಿ ಚ ಅನ್ವೇಷ್ಟುಂ ಪ್ರಯಾಸ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
3: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ. ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
3: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 8:04:44. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ, ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು, ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ, ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು, ಸಹಸ್ರಾರು ಅಭಿಮಾನಿಗಳು, 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ದಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು.

0: ಹೆಮ್ಮೆಯ ಮರೆಯಾಗಿಲ್ಲ. ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲಸೇಮಿಯಾ ರೋಗಿಗಳನ್ನು ಗುರುತಿಸುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿಧಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ.
1: ಅನುವಂಶಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೇಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೇಮಿಯಾ ಈ ಡಿಫೆಕ್ಟಿವ್ ಜೀನ್ ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೇಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ. ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೇಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂತ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು. ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೇಮಿಯಾ ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10,000 to 15,000 ಥಲಸೇಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 June 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಮುಗಿದ ತಕ್ಷಣ ಹಾಡ್ ಬರ್ತಿದ್ರಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ರೆ. ಸಂಗೀತ ಅವಾಗಿಲ್ವಂದು ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ಸಂಗಾತಿ, ನಾನು ಬದುಕಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕರೋನಾ ಇದೆ, ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ವಾಕ್ತಾಪದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರಲಿ.
0: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್, ಕೇಳುಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ

ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತ ಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30 ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ 7:16:22 ಸುಮಧುರ ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು, ಭಾವಪೂರ್ಣ ಗೀತೆಗಳ ಸುಮಧುರ ಸಮಯ ಇದಾಗಿದೆ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಅರ್ಜಿ ಪ್ರಿಯಾಂಕ. ಎರಡು ಬ್ಯೂಟಿಫುಲ್ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಯಶವಂತ್ ಹಳಬಂಡಿ ಹಾಗೆ ವಿಕಾಸ್ ವಸಿಷ್ಠ ಅವರ ಧ್ವನಿಯಲ್ಲಿ ಕೇಳ್ತಾರೆ ಕನ್ನಡ ಕಾಮನಬಿಲ್ಲು.

ಸಮಯ 7:27 ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀರಾ. ಭಾವಗೀತೆಗಳು ಅಂದ್ರೆ ಏನು? ಭಾವನೆಗಳನ್ನ ಸರಳವಾದ ಪದಗಳಲ್ಲಿ ಮಧುರ ಸಂಗೀತದ ಮೂಲಕ ವ್ಯಕ್ತಪಡಿಸೋದನ್ನೇ ನಾವು ಭಾವಗೀತೆ ಅಂತ ಕರಿತೀವಿ. ಏನಂತೀರಾ? ಪ್ರಕೃತಿ, ಜೀವನ, ಪ್ರೀತಿ, ತತ್ವ, ಸಂತೋಷ, ದುಃಖ, ಹೀಗೆ ಎಲ್ಲ ಭಾವನೆಗಳಿಗೂ ಭಾವಗೀತೆಯಲ್ಲಿ ಸ್ಥಾನವಿದೆ. ಈ ಭಾವಕ್ಕೆ ಪದಗಳನ್ನು ನೀಡಿ ಅದ್ಭುತವನ್ನ ಸೃಷ್ಟಿ ಮಾಡೋದೇ ನಮ್ಮ ಕವಿಗಳು. ನಿಜ ಅಲ್ಲ? ಹಾಗೆ ಜಿ ಎಸ್ ಶಿವರುದ್ರಪ್ಪ ಅವರ ಧ್ವನಿಯಲ್ಲಿ ರಚನೆಯ ಒಂದು ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳ್ತಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯ 7:34 ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ ಕನ್ನಡ ಗಮನಬಿಲ್ಲು. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣ ವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ ಎರಡು ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. ಮೂರು ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ

0: ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಮೂರು ರಾಷ್ಟ್ರಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ಧದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟ್ರಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ಧ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ಧ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್ ಯುದ್ಧವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. 2ನೇ ಮಹಾಯುದ್ಧದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಸ್ತುತ ಯುದ್ಧದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟ್ರಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಸಮಯ 7:45 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಮಲಬಲು ಭಾವಸ್ಪಂದನ ಭಾವಗೀತೆಗಳನ್ನ ಕೇಳುವಂತ ಸಮಯ ಇದು. ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈ ಕಾಲದ ಫಾಸ್ಟ್ ಲೈಫ್ನಲ್ಲಿ ಸ್ವಲ್ಪ ಬ್ರೇಕ್ ಹಾಕಿ ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನ ತಂದುಕೊಡೋದು ಭಾವಗೀತೆಗಳು. ಏನಂತೀರಾ? ಅಂಥದ್ದೇ ಮತ್ತೆರಡು ಬ್ಯೂಟಿಫುಲ್ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಎಂ ಡಿ ಪಲ್ಲವಿ ಹಾಗೆ ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿ ಕೇಳ್ತಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು.

ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಿಂಗ್ ಗೊತ್ತಾ, ಹಿಂದಿನ ಹೊಸ ಪೀಳಿಗೆಗೆ ನಮ್ಮ ಕಾವ್ಯದ ಪರಿಚಯ ಮಾಡಿಸೋದೆ ಇಂತಹ ಭಾವಗೀತೆಗಳು. ಭಾಷೆಯ ಮಧುರತೆ, ಸೌಂದರ್ಯ ಎಲ್ಲವನ್ನ ಉಳಿಸ್ತಾ ಬೆಳೆಸ್ತಾ ಇರೋದು ಇದೆಲ್ಲ ಭಾವಗೀತೆಗಳು. ಇದಾಗಿತ್ತು ಇಂದಿನ ಭಾವಗೀತೆ, ಭಾವಗೀತೆಗಳ ಭಾವ ಸ್ಪಂದನ. ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗಿದೆ 7:58. ಟ್ಯೂನ್ ಮಾಡ್ತಾ ಇದ್ದೀರಾ FM Rainbow 101.3 ಕನ್ನಡ ಕಮನಬೆಲ್ಲು.

1927 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಸಮಯ ಆಗಿದೆ 8:31:25. ಕೇಳ್ತಾಯಿದ್ದೀರಾ FM ರೈನ್ಬೋ ಕನ್ನಡ ಗಮನಬಲ್ಲು. ಎಲ್ಲರೂ ಹೇಗಿದ್ದೀರಾ? ವೀಕೆಂಡ್ನಲ್ಲಿ ಖುಷಿಯಿಂದ ಎದ್ದು ಬೆಳಗಿನ ರುಚಿಯಾದ ತಿಂಡಿನ ಸವಿತಾ ಇದ್ದೇನೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗಾಗಿ ಸೂಪರ್ ಹಿಟ್ ಗೀತೆಗಳು, ಸ್ವಲ್ಪ ಮಾಹಿತಿ, ಜಾಸ್ತಿ ಮನೋರಂಜನೆ ಇರುತ್ತೆ ನಮ್ಮ ಕಾರ್ಯಕ್ರಮ ಹಲೋ ಕರ್ನಾಟಕದಲ್ಲಿ. ಕೇಳ್ದಾರಿ FM ರೈನ್ಬೋ ಕನ್ನಡ ಕಮನಬೆಲ್ಲು ಸೊಗಸಾದ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಸದ್ಯಕ್ಕೆ ಏಳುಮಲೆ ಚಿತ್ರದಿಂದ ಒಂದು ಸೊಗಸಾದ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಸದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ನಾಗಾರ್ಜುನ್ ಶರ್ಮಾ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ಇಮ್ಮನ್ ಟಿ.

ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲು. ಇಂದು ಅಂದರೆ ಮೇ 9 ಧೈರ್ಯ ಶೌರ್ಯ ಸ್ವಾಭಿಮಾನ ಎಲ್ಲದಕ್ಕೂ ಪ್ರತೀಕ ಅಂತಲೇ ಹೇಳಬಹುದಾದ ಮಹಾರಾಣಾ ಪ್ರತಾಪ್ ಅವರ ಜಯಂತಿ. ಮಹಾರಾಣಾ ಪ್ರತಾಪ್ ಜಯಂತಿ, ಇವರು ರಾಜಸ್ಥಾನದ ಮೇವಾರ್ನನ್ನು ಕಾಪಾಡಲು ಜೀವನವಿಡಿ ಹೋರಾಡಿದಂತಹ ದೊರೆ. ಇವರ ಹೆಸರು ಕೇಳಿದ ತಕ್ಷಣವೇ ನಮಗೆ ಶೌರ್ಯ, ಶಕ್ತಿ, ದೇಶಪ್ರೇಮ ಹಾಗೆ ಇದೆಲ್ಲವೂ ನಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಿ. ಏನಾದರೂ ಹೇಳೋದಿದ್ರೆ ಖಂಡಿತ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. 9480901013 9480901013. ಖಂಡಿತ ಸಂದೇಶಗಳನ್ನು ಕಳಿಸಿ. ಹಾಗೆ ಕೇಳ್ತಾ ಇರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಲ್ಲು. ಸತ್ಯಕ್ಕೆ ಮತ್ತೊಂದು ಸೊಗಸಾದ ಗೀತೆ ಭಗೀರಾ ಚಿತ್ರದಿಂದ ರಿತೇಶ್ ಶ್ರೀರಾವ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಪ್ರಮೋದ್ ಮರವಂತೆ ಅವರದಾಗಿದೆ. ಹಾಗೆ ಸಂಯೋ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಜ್ನೀಶ್ ಲೋಕನಾಥ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಿದ್ದೀರ ಎಫ್ಎಂ ರೇನ್ಬೋ ಕನ್ನಡ ಕವನ ಬಿಲ್ಲು. ನಾಗರತ್ನ ಅವರು ರಾಜಾಜಿ ನಗರಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲ ಕಾಲಕ್ಕೂ ಹೆಣ್ಣುಗಳೆಂದು ಅಬಲಿಯಲ್ಲ, ಧೈರ್ಯ ತುಂಬಿರಲು ಅಂತ. ಹೌದು, ಖಂಡಿತ. ಅದಕ್ಕೆಲ್ಲ ಉದಾಹರಣೆ ಅಂದರೆ ನಮ್ಮೆಲ್ಲರ ನೆಚ್ಚಿನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರಿನ ಚೆನ್ನಮ್ಮನಾಗಿರ್ಬೋದು, ಇವರೆಲ್ಲರೂ ಅಬಲಿಯರಲ್ಲ ಹೆಣ್ಣು ಮಕ್ಕಳು ಎಂದು ಸಾರಿ ಸಾರಿ ತಿಳಿಸಿದ್ದಾರೆ. ಹಾಗೆ ಪುಷ್ಪ ಅವರು ಗದಗಿಂದ ಸಂದೇಶವನ್ನು ಕಳಿಸಿ ಶುಭೋದಯ ಕಮನಬಿಲ್ಲು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಾಕಷ್ಟು ಜನ ನನಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ, ಹಾಡುಗಳೆಲ್ಲ ನಮಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಧೈರ್ಯದ ಪ್ರತೀಕ ಅವರು ಮಹಾರಾಣ ಪ್ರತಾಪ್ ಸಿಂಗ್, ಸುಪ್ರಸಿದ್ಧ ದೊರೆಗಳಲ್ಲಿ ಇವರು ಅಗ್ರಸ್ಥಾನದಲ್ಲಿ ನಿಲ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಧೈರ್ಯ, ಸ್ವಾಭಿಮಾನ, ದೇಶಭಕ್ತಿ ಎಲ್ಲವೂ ಇವರ

ಸಮಯ ಆಗಿದೆ 8:52. ಹಾಡುಗಳನ್ನು ಕೇಳ್ತಾ ಇದ್ದೀರಾ ನಮ್ಮ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸುಪ್ರಸಿದ್ಧ ಹಾಡುಗಳು ಎಲ್ಲವೂ ನಿಮಗಾಗಿ ಮೂಡಿ ಬರ್ತಾ ಇದೆ. ಇಬ್ಬನಿ ತಪ್ಪಿದ ಇಳಿಯಲಿ ಜೊತೆಯಿಂದ ಮತ್ತೊಂದು ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕಪಿಲ್ ಕಪಿಲಾನವರ ಧ್ವನಿಯಲ್ಲಿ, ಸಾಹಿತ್ಯ ಚಂದ್ರಜಿತ್ ಬೆಳ್ಳಿಯಪ್ಪ, ಸಂಗೀತ ಗಗನ್ ಬಡೇರಿಯಾ.

ಸಮಯ 8:57 ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಮಹಾರಾಣಾ ಪ್ರತಾಪ್ ಜಯಂತಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅವರ ಧೈರ್ಯ, ಶಕ್ತಿ, ಸ್ವಾಭಿಮಾನ, ದೇಶ ಪ್ರೇಮ ಎಲ್ಲವೂ ಈಗಿನ ಯುವ ಜನತೆಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹಾಡುಗಳು ಮನೋರಂಜನೆ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಅಜಯ್ ಪ್ರಿಯಾಂಕಾ. ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋ ಕನ್ನಡ ಗಮನಬಲ್ಲು. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ ಎಫ್ ಎಂ ರೈನ್ಬೋ ಕನ್ನಡ ಗಮನಬಲ್ಲನ್ನ.

ಸಮಯ 9:11:31 ಯಾರೆಲ್ಲ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ ಅಂತ ನೋಡುವುದಾದರೆ ಸಾಕಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಯಾರು ಸಂದೇಶನ ಕಳಿಸಿದ್ದಾರೆ ಅಂತ ನೋಡೋದಾದರೆ ಪುಷ್ಪಾ ಶಾನ್ಭಗೌರ್ ಅವರು ಗದಗಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಹಲವು ಕಾಮನಬಿಲ್ಲು ಅಂತ ಹೇಳಿ ಗಿರೀಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ, ನಾನು ಟಿ ವಿ ನೋಡೋದಕ್ಕಿಂತ ಹೆಚ್ಚಾಗಿ ಆಕಾಶವಾಣಿಯನ್ನು ಕೇಳ್ತೀನಿ, ಹಾಡುಗಳನ್ನು ಕೇಳ್ತೀನಿ, ನನಗೆ ಖುಷಿ ಸಿಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ ತುಂಬಾ ಧನ್ಯವಾದಗಳು ಸರ್. ಹಾಗೆ ಎಲ್ಲ ಹಾಡುಗಳು ನಮಗೆ ಇಷ್ಟ ಆಗ್ತಾ ಇದೆ, ಮತ್ತೊಂದು ಹಾಡು ನಮಗಾಗಿ ಪ್ರಸಾರ ಮಾಡಿ ಅಂತ ಹೇಳಿ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡಿಗೆ ಮತ್ತೊಬ್ಬರು ನಮಗೂ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಮಂಜುನಾಥ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ನಮಗಾಗಿ ಒಂದು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಅಥಣಿ ತಾಲೂಕಿಂದ ಶ್ರೀಶೈಲ ತೇಲಿ, ಹಾಗೆ ಆದಿತ್ಯ ಶಿವಲೀಲಾ ತೇಲಿ ಇವರೆಲ್ಲರೂ ನಮ್ಮ ನೆಚ್ಚಿನ ಗೀತೆ ಹೊಂದಿದ ಇದನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಮತ್ತೊಬ್ಬರು ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿರೋರು ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಪ್ರಿಯಾ, ಸುಷ್ಮಿತಾ, ಪವನ್, ರಾಹುಲ್, ಲಿಖಿತ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ, ಅನ್ನಪೂರ್ಣ ಇವರೆಲ್ಲರೂ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಮೊದಲೇ ಧನ್ಯವಾದಗಳನ್ನು ತಿಳಿಸಿ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಅವರು. ಹಾಗೆ ಖಂಡಿತ ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಗುಡ್ ಮಾರ್ನಿಂಗ್ ಕಾಮನಬಿಲ್ಲು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿರೋರು ಪಾಟೀಲ್ ಅವರು, ಅವರ ಫೇವ್ರೇಟ್ ಸಾಂಗ್ ಅಂತ ಇದು ಖಂಡಿತ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭೋದಯ ಕಾಮನಬಿಲ್ಲು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ತ್ಯಾಗರಾಜ್, ಅಂಬಿಕಾ, ನಿಶ್ಚಿತ ನಾಯಕ್, ಅರ್ಜುನ್ ನಾಯಕ್, ಸವಿತಾ ಬಾಯ್ ಇವರೆಲ್ಲರೂ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಕಾಮನಬಿಲ್ಲು ಅಂತ ಹೇಳಿ ನಮಗಾಗಿ ಒಂದು ಸುಂದರ ಗೀತೆ ಇದೆ, ಇದನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರೂಪ, ಬಸವರಾಜ್, ಲಾವಣ್ಯ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ತೆ ನನ್ನ ಪ್ರೀತಿಯ ಕಾಮನಬಿಲ್ಲಿಗೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಪ್ರೀತಿಯ ನಮಸ್ತೆ ಅಂತ ಹೇಳ್ತಾ ತಮ್ಮ ನೆಚ್ಚಿನ ಗೀತೆಗಾಗಿ ವಿಶ್ವಸೂರ್ಯ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಎಲ್ಲರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ, ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸ್ನಲ್ಲಿ. ಖಂಡಿತ ಮಿಸ್ ಮಾಡದೆ ಕೇಳಿ FM ರೈನ್ಬೋ 101.3 ಕನ್ನಡ ಕಾಮನಬೆಲ್ನಲ್ಲಿ. ದಮ್ ಜೊತೆದಿಂದ ಲಕ್ಷ್ಮೀವರ ಕಂಠಸರಿಯಲ್ಲಿ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದಾಗಿದೆ. ಹಾಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುರುಕಿರಣ್.

ಸಮಯ 9:28 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಮನವೆಲ್ಲು. ಬೇಸಿಗೆ ಕಾಲ ಬಂದಿದೆಪ್ಪ, ಅಯ್ಯೋ ಈ ಬೇಸಿಗೆಲಿ ಏನೂ ಮಾಡೋದು ಬೇಡ, ಏನೂ ಮಾಡದೆ ಸುಮ್ಮನೆ ಕೂತಿದ್ರು ಎನರ್ಜಿ ಡ್ರೈನ್ ಆಗ್ತಾ ಇದೆ ಅಂತ ಅನ್ಕೋತಾ ಇರ್ತೀರಲ್ಲ. ಆದರೆ ಈ ಬೇಸಿಗೆಯಲ್ಲೂ ಹೆಣ್ಮಕ್ಳಿಗೆ ಖುಷಿ ಕೊಡುವಂಥ ಒಂದು ವಿಷಯ ಇದೆ, ಏನದು ಗೊತ್ತಾ? ಮಲ್ಲಿಗೆ. ಹೌದು, ಏಪ್ರಿಲ್ನಿಂದ ಜೂನ್ವರೆಗೆ ಹೆಚ್ಚು ಹೆಚ್ಚಾಗಿ ನಮಗೆ ಮಲ್ಲಿಗೆ ಕಾಣಸಿಗುತ್ತೆ ಮಾರ್ಕೆಟ್ನಲ್ಲಿ. ಇನ್ನು ಎಲ್ಲಿ ನೋಡಿದ್ರೂ ಮಲ್ಲಿಗೆ, ಏನು ಸೊಗಸು, ಏನು ಪರಿಮಳ ಅಲ್ವೇನ್ರಿ? ಏನು ನೀವೇನಂತೀರಾ? ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಾಪ್ ಸಂಖ್ಯೆ 9480901013 9480901013. ಜೊತೆ ಜೊತೆಗೆ ನಿಮ್ಮ ನೆಚ್ಚಿನ ಗೀತೆಗಳು ಸಹ ಪ್ರಸಾರ ಆಗ್ತಾ ಇದೆ. ಮತ್ತೊಂದು ಸೊಗಸಾದ ಗೀತೆ, ಇದು ಒಬ್ಬರ ಫೇವ್ರೇಟ್ ಸಾಂಗ್ ಅಲ್ಲ, ಇದು ಎಲ್ಲರ ಫೇವ್ರೇಟ್ ಸಾಂಗ್ ಅಂತಲೇ ಹೇಳ್ಬೋದು. ನಮ್ಮೆಲ್ಲ

ಎಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಭಾಗ್ಯವಂತ ಚಿತ್ರದಿಂದ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಈ ಚಿತ್ರದ ಗೀತೆ ಈ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಟಿ ಜಿ ಲಿಂಗಪ್ಪ.

0: Hertz, musically yours.
1: ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:29:39 ವಿದ್ಯುನ್ಮಾನ ಮಾಡಿದರೆ FM ರೈನ್ಬೋ ಕನ್ನಡ ಕವನಬೆಲು. ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶದ ಕಡೆಗೆ ನೋಡೋದಾದ್ರೆ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಹಾಗೆ ಮಧುಮತಿ ಕರ್ಮಡಿ ಅವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಕಾಮನಬೆಲ್ಲು ಅಂತ ಹೇಳಿ ವಿಶ್ವಸೂರ್ಯ ಅವರು ಶಿವಮೊಗ್ಗದಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹರಿ ಹಲೋ, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ಶ್ರೀಕಾಂತ್ ಪೂಜಾರ್ ಅವರು ಮಂಡರಗಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟು ತಮ್ಮ ನೆಚ್ಚಿನ ಗೀತೆಯನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಶಿವಶಂಕರ್, ವೇದಾವತಿ, ತನ್ಮಯ್ ಇವರೆಲ್ಲರೂ ಆನೇಕಲ್ಲಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಾಗೇಂದ್ರ ತಾವರೆಕೆರೆಯಿಂದ ಕುಣಿಗಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ರಮ್ಯಾ ಮಂಜುನಾಥ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನುಷಾ ಅವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಹಾಗೆ ನಮಗೊಂದು ಹಾಡು ಹಾಕಿರಿ ಅಲ್ಲ ಅಂತ ಹೇಳಿ ಅಶ್ವಿನಿ, ವಾಣಿಶ್ರೀ, ವೇದಾಂತ್ ಇವರೆಲ್ಲರೂ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ನಮಗೂ ಒಂದು ಹಾಡನ್ನು ಹಾಕಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಿಂದ ಶ್ರೀಧರ್, ಪದ್ಮ, ಪನಗಟ್ಟಿ, ಅನಂತಕುಮಾರ್ ಅವರು ಧನ್ಯವಾದಗಳೊಂದಿಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ಹಾಗೆ ನಂದಿನಿ ಮಾಲತೇಶ್ ಅವರು, ಶ್ರೀಧರ್, ಶಶಿಧರ್ ಇವರೆಲ್ಲರೂ ಸಾಗರದಿಂದ ಸಂದೇಶವನ್ನು ಕಳಿಸಿ ನಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಶುಭೋದಯ, ಕಾಮನಬಿಲ್ಲು ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿರೋರು ರವಿ ಗಣೇಶ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಿತ್ರ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ರೂಪಾ, ಲಕ್ಷ್ಮೀಕಾಂತ್, ಯಶ್ವಂತ್, ತೇಜಸ್ವಿನಿ ಇವರೆಲ್ಲರೂ ಶಿರಾಯಿಂದ ಸಂದೇಶವನ್ನು ಕಳಿಸ್ಕೊಟ್ಟು ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿ ನಮಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಅದ್ವೈತ್, ತನುಶ್ರೀ, ನಿಹಾರಿಕಾ, ಶಂಕರ್ ಇವರೆಲ್ಲರೂ ಮುಧೋಳದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ನಮ್ಮ ಗೀತೆ ಇದು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಕಿಶನ್, ರೋಷನ್, ಶೋಭಾರಾಣಿ ಇವರೆಲ್ಲರೂ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಶ್ರೀನಿವಾಸ ಬ್ಯಾಡ್ರಹಳ್ಳಿ ಅಂತ ಹೇಳಿ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದರೆ ನಿಮಗಾಗಿ ಪ್ರಸಾರ ಮಾಡೋಣ ಶ್ರೀನಿವಾಸ್ ಅವರೇ. ಹಾಗೆ ಮತ್ತಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಹರಿಕುಮಾರ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಶ್ವಿತಾ ಅವರೆಲ್ಲಿ ಅಂತ ಕೇಳ್ತಾ ಇದ್ದಾರೆ ರಾಜೇಶ್ ಅವರು. ಯಾಕೆ ನಮ್ಮ ಧ್ವನಿಯ ಕೇಳಿ ಇವತ್ತು ಅಂತ ಹೇಳ್ತಾ ನಾಗರತ್ನ ಅವರು ಕೂಡ ರಾಜಾಜಿನಗರದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಮೌನೇಶ್ ಅವರು, ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಲ್ಲಿಗೆ ಹೂ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮೇಡಮ್? ಆ ಮಲ್ಲಿಗೆ ಹೂವಿನ ಗಮ, ಆ ಆನಂದ ಏನಿದು ಅಂತ ಹೇಳ್ತಾ ಇದ್ದಾರೆ ಆನಂದ ಅವರು. ಪದ್ಮಾವತಿ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವೆರಿ ಗುಡ್ ಮಾರ್ನಿಂಗ್ ಆಕಾಶವಾಣಿ ಅಂತ ಹೇಳಿ ನಾಗರಾಜ್ ಅವರು BTM ಲೇಔಟಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಪುಷ್ಪಗಳೆಲ್ಲ ವಿಶೇಷ ಬಗೆ ಪರಿಮಳಯುಕ್ತವಾದ ಹೂವು ಅಂದರೆ ಅದು ಮಲ್ಲಿಗೆ ಹೂವು. ಅದರಲ್ಲೂ ಮೊಗ್ಗಿನ ಜಡೆ ಹೆಣ್ಮಕ್ಳಿಗೆ ಬಲು ಪ್ರಿಯ, ಅದರಲ್ಲಿ ದೇವರ ಕರಗ, ದೇವರ ವಿಶೇಷ, ಇದೆಲ್ಲ ಅಲಂಕಾರಕ್ಕೋಸ್ಕರ ಬಳಸ್ಕೋತಾರೆ. ಹಾಗೆ ತುಂಬಾ ಆಕರ್ಷಿತವಾದಂತಹ ಹೂವು ಅಂದರೆ ಅದು ಮಲ್ಲಿಗೆ ಹೂವು. ಹಾಗೆ ಇದು ಆಯುರ್ವೇದ ಔಷಧಿಗೂ ಕೂಡ ಇದನ್ನು ಬಳಸಲಾಗುತ್ತೆ. ಹಾಗೆ ಸುಗಂಧ ದ್ರವ್ಯಗಳಿಗೂ ಕೂಡ ಇದನ್ನು ಬಳಸ್ತಾರೆ. ಸೋಪಿನ ತಯಾರಿಕೆಯಲ್ಲೂ ಕೂಡ ಇದರ ಬಳಕೆಯಾಗತ್ತೆ ಅಂತ ಹೇಳಿ ಸಾಕಷ್ಟು ಮಾಹಿತಿಯೊಂದಿಗೆ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಕವಿಲ್ಯ ಸಾಹಿತಿ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್ ಅಂತ ಹೇಳಿ ಹಾಯ್ ಗುಡ್ ಮಾರ್ನಿಂಗ್ ಕಾಮನಬಿಲ್ ಅಂತ ಹೇಳಿ ಬಸವರಾಜ್ ಅವರು, ಮನಸ ಶಿವಣ್ಣ, ಸಂಜು, ಸಿರುಗುಪ್ಪ ತಾಲೂಕಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ ಅಂತ ಹೇಳಿ ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ಹಾಗೆ ಹಾಡುಗಳನ್ನು ಕೂಡ ಪ್ರಸಾರ ಮಾಡಬೇಕಲ್ವಾ? ಆ ಸಂದೇಶಗಳ ಒಟ್ಟಿಗೆ ಹಾಡುಗಳನ್ನು ಕೂಡ ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಕೇಳ್ತಾ ಇದ್ರಿ FM ರೈನ್ಬೋ ಕನ್ನಡ ಕಾಮನಬಿಲ್. ಮತ್ತೊಂದು ಅದ್ಭುತ ಗೀತೆ ಅಂತಲೇ ಹೇಳ್ಬೋದು, ಎಲ್ಲರ ನೆಚ್ಚಿನ ಗೀತೆ ಅಂತಲೇ ಹೇಳ್ಬೋದು, SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವೀರಪ್ಪ ನಾಯಕ ಚಿತ್ರದಿಂದ ಭಾರತಾಂಬೆ ನಿನ್ನ ಜನ್ಮದಿನ. ಈ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಎಸ್ ನಾರಾಯಣ ಅವರು. ಹಾಗೆ ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

ಮಲ್ಲಿಗೆ ಹೂವಿನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಚಳಿಯಲ್ಲಿ ಈ ಹೂವು ಹೆಚ್ಚಾಗಿ ಅರಳೋದಿಲ್ವಂತೆ ಕಣ್ರಿ. ಚಳಿಯಲ್ಲಿ ಈ ಹೂವು ಮುದ್ರಿಡ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಬೇಕಾಗಿರುವಂಥದ್ದು ಹೆಚ್ಚು ಬಿಸಿಲು, ಸ್ವಲ್ಪ ನೀರು, ಜಾಸ್ತಿ ಪ್ರೀತಿ. ಸುಮ್ಮನೆ ಹೇಳಿದೆ. ಮಲ್ಲಿಗೆ ಹೂವು ಅಂದ್ರೆ ಹಾಗೆ ಏಪ್ರಿಲ್ನಿಂದ ಜೂನ್ವರೆಗೆ ಸಾಕಷ್ಟು ಮಲ್ಲಿಗೆ ಹೂವನ್ನು ನಾವು ನೋಡ್ಬೋದು. ಎಲ್ಲರ ಪ್ರೀತಿಯ ಹೂವು ಅಂದರೆ ಇದು ಮಲ್ಲಿಗೆ. ಎಲ್ರಿಗೂ ಇಷ್ಟ ಆಗುವಂಥದ್ದು, ಏನಂತೀರಾ? ಹಾಗೆ ನಿಮ್ಮ ಮನೋರಂಜನೆಗಾಗಿ 24 ಗಂಟೆ ನಿಮ್ಮ ಮನೋರಂಜನೆಗಾಗಿ ಸೂಪರ್ ಹಿಟ್ ಗೀತೆಗಳನ್ನು ಪ್ರಸಾರ ಮಾಡುವಂಥದ್ದು ಅಂದರೆ ಅದು ಕನ್ನಡ ಕಾಮನಬಿಲ್ಲು. ಹಾಗೆ ಸಕ್ಕತ್ ಸಾಂಗ್ಸ್ನಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ. ಮತ್ತೊಂದು ನಿಮ್ಮ ನೆಚ್ಚಿನ ಗೀತೆ, ಅದೆಲ್ಲ ಎಲ್ಲರ ನೆಚ್ಚಿನ ಗೀತೆ ಅಂತ ಹೇಳ್ಬೋದು ಇದನ್ನು. ಯಾಕಂದರೆ ಈ ಹಾಡಂತೂ ಇನ್ನೂ ಜನಮನಗಳಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು. ಬಹದ್ದೂರ್ ಗಂಡು ಚಿತ್ತದ ಮುತ್ತೇನಂತ ಮಾತಂದು ಗೊತ್ತೇ ನಮ್ಮ. ಈ ಹಾಡು ಕೇಳ್ತಾರಿ ಎಫ್ ಎಂ ರೈನ್ಬೋ ಕನ್ನಡ ಕಮನವಿಲ್ಲೂ.

ಸಮಯ 9:50 ಆಗಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಮಲ್ಲಿಗೆ ಆಕರ್ಷಕ ಹಾಗೆ ಪ್ರಮುಖ ವಾಣಿಜ್ಯ ಬಿಡಿ ಹೂ ಬೆಳೆಯಾಗಿದ್ದು ಇದನ್ನು ಸುಗಂಧ ದ್ರವ್ಯ ತಯಾರಿಕೆಗೂ ಕೂಡ ಉಪಯೋಗಿಸ್ತಾರೆ. ಬಿಡಿ ಹೂಗಳನ್ನು ಸಾಮಾನ್ಯವಾಗಿ ಹಾರ ಮತ್ತು ಮಾಲೆಗಳನ್ನು ತಯಾರಿಸಲು ಬಳಸ್ತಾರೆ. ಸುಗಂಧ ದ್ರವ್ಯಕ್ಕೆ ಹೆಚ್ಚಿನ ರಫ್ತು ಮಾಡುವ ಅವಕಾಶ ಇರುವ ಜೊತೆಗೆ ಔಷಧಿಯ ಮಹತ್ವ ಕೂಡ ಇದೆ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡರು ಹಳ್ಳಿಯಿಂದ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಉಪಯುಕ್ತವಾದ ಮಾಹಿತಿ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಯಾರೆದು ಸಂದೇಶವನ್ನು ಕಳಿಸಿರೋರು, MCB ಬ್ಲಾಕಿಂದ ದಾವಣಗೆರೆಯಿಂದ ವೇದಾಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂದಿನಿ ಮಾಲ್ತೇಶ್ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗೇಶ್, ದೀಪಾ ಅವರು ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಸಂತೋಷ್ ತುಪದಾಳ ಅವರು ಕೂಡ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಕಾಶಿನಾಥ್ ಅವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಹಾಗೆ ಐನುದ್ದೀನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾಜ್ ಬನಹಟ್ಟಿ, ರುಬೀನಾ ಜುನೈದ್, ಅಂಜುಮ್, ಮರಿಯಾ, ಹುಮೇರಾ, ಸಲ್ಮಾನ್, ಶೀಮಾ ಇವರೆಲ್ಲರೂ ಸಂದೇಶವನ್ನು ಕಳಿಸಿ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗೆ ಎಲ್ಲ ಹೆಂಗಡಿರ ಅಚ್ಚುಮೆಚ್ಚಿನ ಹೂವು ಅಂದರೆ ಅದು ಮಲ್ಲಿಗೆ ಹೂವು ಅಂತ ಹೇಳಿ ಹನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಹೌದು. ಹಾಗೆ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಪುನೀತ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿಬರ್ತಾರೆ, ಹಾಡುಗಳೆಲ್ಲ ನಮಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ, ನಿಮ್ಮ ನೆಚ್ಚಿನ ಹಾಡುಗಳೇ ಪ್ರಸಾರ ಆಗ್ತಾ ಇದೆ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಅರುಣಾ ಮೈತ್ರಿ ಅವರು GC ರೋಡಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮ್ಯಾಮ್, ನಮಗಾಗಿ ಒಂದು ಹಾಡು ಪ್ರಸಾರ ಮಾಡಿಯಲ್ಲ ಅಂತ ಹೇಳಿ ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಥಣಿಯಿಂದ ಶ್ರೀಶೈಲ ತಿಲಿ ಅವರು, ಆದಿತ್ಯ ತಿಲಿ ಅವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಮಲ್ಲಿಗೆ ಬಗ್ಗೆ ಕೆಲವು ತಮ್ಮ ಅನಿಸಿಕೆ ಕೂಡ ಹಂಚ್ಕೊಂಡಿದ್ದಾರೆ. ಮಲ್ಲಿಗೆ ಹೂ ಅಂದರೆ ಅದರ ಘಮ, ಪರಿಮಳ ಎಲ್ಲವೂ ತುಂಬಾ ಅದ್ಭುತವಾಗಿರುತ್ತೆ, ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಬಸವರಾಜ್, ಮಾನಸ, ಶಿವಣ್ಣ, ಸಂಜು ಇವರೆಲ್ಲರೂ ಸಿರಿಗುಪ್ಪಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಆಕಾಶವಾಣಿ ಅಂತ ಹೇಳಿ ಮತ್ತೊಬ್ಬರು ಆಕಾಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ಹಾಗೆ ನಮಸ್ತೆ ಮೇಡಮ್ ಅಂತ ಹೇಳಿ ನಮ್ಮ ಮನೆಯಲ್ಲೂ ಕೂಡ ನಾವು ಮಲ್ಲಿಗೆ ಹೂವನ್ನು ಬೆಳಿತೀವಿ ಅಂತ ಹೇಳಿ ಲತಾ ದಿನೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಹೌದು, ಎಲ್ಲರ ನೆಚ್ಚಿನ ಹೂವು ಮಲ್ಲಿಗೆ ಹೂವು, ಕೆಲವರೆಲ್ಲ ತಮ್ಮ ಮನೆಯಲ್ಲೇ ಬೆಳೆದು ದೇವರಿಗೆ ಹೂವನ್ನು ಮುಡಿಸೋದಾಗಿರ್ಬೋದು ಅಥವಾ ತಾವೇ ಅದನ್ನು ಕಟ್ಟಿ ಮಾಲೆಯನ್ನು ಮಾಡಿ ಹಾಕೊಳ್ಳೋದಾಗಿರ್ಬೋದು, ಎಲ್ಲವೂ ಮಾಡ್ತಾರೆ. ಯಾಕಂದರೆ ಎಲ್ಲರ ನೆಚ್ಚಿನ ಹೂವು ಅಂದರೆ ಅದು ಮಲ್ಲಿಗೆ ಹೂವು ಏನಂತೀರಾ. ಹಾಗೆ ಹಾಡುಗಳೆಲ್ಲವೂ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಾಡುಗಳು ನಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಅವರು ಲಿಂಗಸೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀನಿವಾಸ್ ಅವರು ಪದ್ಮನಾಭನಗರದಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗದೆ ಗೊತ್ತಾಗಲಿಲ್ಲ ನೋಡಿ, ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನು ಕೇಳ್ತಾ ಓ ಟೈಮೇ ಆಗೋಯ್ತು. ಕೆಲವರು ಹಾಡು ಪ್ರಸಾರ ಆಗಿಲ್ಲ ನನಗೆ ಗೊತ್ತು, ಖಂಡಿತ ಬೇಜಾರಾಗೋ ಅವಶ್ಯಕತೆ ಇಲ್ಲ, ನಾಳೆ ಕೂಡ ಸಖತ್ ಸಾಂಗ್ಸು ಪ್ರೋಗ್ರಾಮ್ ಪ್ರಸಾರ ಆಗುತ್ತೆ. ಖಂಡಿತ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕಳಿಸಿ ಖಂಡಿತ ಪ್ರಸಾರ ಮಾಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋದಕ್ಕೆ ಸದಾ ಟ್ಯೂನ್ ಇನ್ ಮಾಡಿ FM 90.3 ಕನ್ನಡ ಗಮನಬಿಲ್ಲು. ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಜಸ್ಟ್ ಮಾತ್ಮಾದಲ್ಲಿ ಚಿತ್ರದಿಂದ ಕೇಳ್ತಾರೆ FM 90.3 ಕನ್ನಡ ಗಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯ 10 ಗಂಟೆ ಆಯಿತು. 10:01:30 ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಕನ್ನಡ ಸಿನಿಮಾ ರಂಗದ ಚಲನಚಿತ್ರಗಳ ಕುರಿತಾಗಿ ಮಾತನಾಡುವಂತಹ ಕಾರ್ಯಕ್ರಮ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಹೆಂಗೆ ಗೊತ್ತಾ, ಕೆಲವು ಸಿನಿಮಾಗಳು ಹೇಗೆ ಅಂದರೆ ರಿಲೀಸ್ ಆದ ತಕ್ಷಣ ಗೊತ್ತಾಗುತ್ತೆ ಇದು ಹೇಗೆ ಜನರ ಪ್ರತಿಕ್ರಿಯೆ ಬರುತ್ತೆ, ಜನರಿಗೆ ಇಷ್ಟ ಆಗುತ್ತಾ, ಜನರ ಮನದಲ್ಲಿ ಉಳಿಯುತ್ತಾ, ಇದರ ಹಾಡುಗಳು ಹೇಗಿದೆ, ಇದರ ಆ್ಯಕ್ಷನ್ ಹೇಗಿದೆ, ಇದರ ಕಾಮಿಡಿ ಹೇಗಿದೆ, ಈ ಥರ ಜನಗಳ ಮನೆ ಮಾತಾಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಕೆಲವು ಸಿನಿಮಾಗಳು ಜನರ ಮನೆ ಮಾತಾಗಿ ಯಶಸ್ವಿಯನ್ನು ಕಂಡು ಸಾಲು ಸಾಲುಗಳಾಗಿ ಥಿಯೇಟರ್ನಲ್ಲಿ ಓಡಿ ಅತ್ಯಂತ ಹೆಚ್ಚು ಪ್ರದರ್ಶನವನ್ನು ಕಾಣುತ್ತೆ. ಅಂತಹ ಚಿತ್ರಗಳ ಕುರಿತಾಗಿ ಇಂದು ಸಿನಿಚಿಟಿಯಲ್ಲಿ ಮಾತಾಡ್ತಾ ಸಾಗೋಣ. ಹಾಗೆ ಹೊಸ ಹೊಸ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಕೇಳ್ತಾರಿ FM ರೈನ್ಬೋ 101.3 ಕನ್ನಡ ಗಮನಬೆಲ್ಲವು.

ಸಮಯ ಆಗಿದೆ 10:24. ಟ್ಯೂನ್ ಮಾಡಿದರೆ FM ರೈನ್ಬೋ 101.3 ಕನ್ನಡ ಕಮನಬಿಲ್ಲು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗೆ ಅತ್ಯಂತ ಹೆಚ್ಚು ಪ್ರದರ್ಶನಗೊಂಡ ಸಿನಿಮಾಗಳ ಕುರಿತಾಗಿ ಮಾತುಕತೆಯನ್ನು ಮಾಡೋಣ ಅಂತ ಹೇಳಿದ್ದೆ. ಈ ತರಹ ಸಿನಿಮಾಗಳ ಕುರಿತಾಗಿ ಮಾತುಕತೆ ನಡೆಸಬೇಕಾದ್ರೆ ನಮಗೆ ಮೊದಲು ನೆನಪಾಗೋದು ಯಾವ ಚಿತ್ರ ಹೇಳಿ? ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು, ಎವರ್ ಗ್ರೀನ್ ಚಿತ್ರ ಅಂತಲೇ ಹೇಳ್ಬೋದು. ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ ಇದು. 1972 ಬಿಡುಗಡೆಯಾಗುತ್ತೆ. ಎಲ್ಲರ ಮನೆ ಮಾತಾಗುತ್ತೆ, ಎಲ್ಲರ ಮನಸ್ಸಿಗೂ ಹತ್ತಿರವಾಗುತ್ತೆ. ಯಾವುದೀ ಚಿತ್ರ? ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ನಿಮ್ಗಾಗಲೇ ಗೊತ್ತಾಗಿರ್ಬೇಕಲ್ಲ, ಬಂಗಾರದ ಮನುಷ್ಯ. ಈ ಚಿತ್ರ ಅಂತೂ ಎಲ್ಲರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಹಾಡುಗಳಾಗಿರ್ಬೋದು, ಅದರ ಚಿತ್ರೀಕರಣ ಆಗಿರ್ಬೋದು, ಎಲ್ಲರಿಗೂ ಸ್ಫೂರ್ತಿಯನ್ನು ತಂದಂತಹ ಚಿತ್ರ. ಪ್ರೀತಿ ಅಂದರೆ ಏನು ಅಂತ ತೋರಿಸ್ಕೊಟ್ಟಂತಹ ಚಿತ್ರ ಈ ಬಂಗಾರದ ಮನುಷ್ಯ. ಅತಿ ಹೆಚ್ಚು ಕಾಲ ಪ್ರದರ್ಶನಗೊಳ್ಳುತ್ತೆ, 1 ವರ್ಷಕ್ಕಿಂತಲೂ ಮೀರಿ ಎಲ್ಲ ಕಡೆ ಇದರ ಮನೆ ಮಾತಾಗುತ್ತೆ. ಇಂತಹ ಚಿತ್ರಗಳ ಕುರಿತಾಗಿ ಮಾತುಕತೆಯನ್ನು ಮುಂದುವರಿಸೋಣ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9408090010013 9408090103. ಟ್ಯೂನ್ ಮಾಡಿರಿ FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಅದೇ ಚಿತ್ರದ ಗೀತೆ ಬಂಗಾರದ ಮನುಷ್ಯ. ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಬಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಕೇಳ್ತಾರೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ ಈ ಚಿತ್ರಗೀತೆಗಿದೆ. ಹಾಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಮಯ 10:20 ಆಗಿದೆ. ಎಲ್ಲರ ಸಂದೇಶಗಳು ನನ್ನನ್ನು ಬಂದು ತಲುಪಿದೆ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಬಂಗಾರದ ಮನುಷ್ಯ, ಪ್ರೇಮಲೋಕ, ಮುಂಗಾರು ಮಳೆ ಇವೆಲ್ಲವೂ ತುಂಬಾ ಕಾಲಾಜ್ ಪ್ರದರ್ಶನಗೊಂಡಂತಹ ಚಿತ್ರಗಳು ಅಂತ ಹೇಳಿ ಅನುಷಾ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ನೀವು ಹೇಳ್ತಾ ಇರೋ ಮಾತು ನಿಜವಾಗ್ಲೂ ನಿಜ. ಹಾಗೆ ಮಂಗಲಂ ತಂತು ನಾನೇನಾಗಿರ್ಬೋದು, ಯಜಮಾನ ಮೂವಿ, ಬಂಗಾರದ ಮನುಷ್ಯ ಇದೆಲ್ಲವೂ ನಮಗೆ ಇಷ್ಟ ಕೂಡ. ಹಾಗೆ ಇದು ಕೂಡ ತುಂಬ ಕಾಲ ಓಡಿದಂತಹ ಚಿತ್ರ ಅಂತ ಹೇಳಿ ನಮಗೆ ತೇಜಸ್ವಿನಿ

ಯಶವಂತ್ ಲಕ್ಷ್ಮೀಕಾಂತ್ ರೂಪಾ ಇವರೆಲ್ಲರೂ ಶಿರಾಯಿಂದ ಸಂದೇಶವನ್ನು ಕಲಿಸ್ಕೊಟ್ಟಿದೆ. ಹಾಗೆ ಅತಿ ಹೆಚ್ಚು ಹಾಗೂ ಹೆಚ್ಚು ಗಳಿಕೆ ಮಾಡಿ ಜನರಲ್ಲಿ ಕೂಡು ಕುಟುಂಬದ ಮಹತ್ವ ತಿಳಿಸಿ ಬೇರೆಯಾದ ಕುಟುಂಬಗಳು ಮತ್ತೆ ಒಂದಾಗಿ ಬಾಳಲು ಪ್ರೇರೇಪಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿರುವ ಯಜಮಾನ ಚಿತ್ರ ನಮಗೆ ತುಂಬ ಇಷ್ಟ. ಹಾಗೆ ಇದು ಕೂಡ ತುಂಬ ದಿನ ಪ್ರದರ್ಶನಗೊಂಡಂತಹ ಚಿತ್ರ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಹೆಸರಿನೊಂದಿಗೆ ಸಂದೇಶವನ್ನು ಕಳಿಸ್ಕೊಟ್ರೆ ನನಗೆ ಓದೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತ ಹೇಳ್ತಾ ಇನ್ನೂ ಸಂದೇಶಗಳು ಬಂದಿದೆ. ಹಾಗೆ ಕನ್ನಡ ಸಿನಿಲೋಕದಲ್ಲಿ ಪ್ರಚಂಡ ಜಯಭೇರಿ ಬಾರಿಸಿ ಜನಮಾನಸಗಳಲ್ಲಿ ಸ್ವರ ಸ್ಥಾಯಿಯಾಗಿ ಹೆಸರು ಮಾಡಿರುವ ಸಿನಿಮಾಗಳ ಬಗ್ಗೆ ವಿಶೇಷ ಅಭೂತಪೂರ್ವ ದಾಖಲೆಗಳ ಸಿನಿಮಾಗಳನ್ನು ಮೆಲುಕು ಹಾಕುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಸಂದೇಶವನ್ನು ಕಳಿಸ್ಕೊಟ್ಟಿರೋರು ಲಕ್ಷ್ಮೀ ವೆಂಕಟೇಶ್ ಅವರು ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಪ್ರಿಯಾಂಕಾ ಅವರೇ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ವೆರಿ ವೆರಿ ಗುಡ್ ಮಾರ್ನಿಂಗ್. ಗೀತಾ ನಂಗಪ್ಪ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನಗಂತೂ ಬಂಗಾರದ ಮನುಷ್ಯ ಮೂವಿ ನೋಡಿದ ಮೊದಲ ಬಾರಿಗೆ ತುಂಬಾ ಅಳು ಬಂದಿತ್ತು. ಎಂತಹ ಎಡಿಟಿಂಗ್, ಎಂತಹ ಚಿತ್ರ, ಅದರಲ್ಲೂ ಸರಳ ಜೀವನ, ಎಂತಹ ಅದ್ಭುತವಾದ ಸ್ಫೂರ್ತಿದಾಯಕ ಸಿನಿಮಾ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಈ ಫಿಲಮ್ನ ಮರೆಯೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಹೌದು, ಬಂಗಾರದ ಮನುಷ್ಯ ಅಂತೂ ಎಲ್ಲರಿಗೂ ಇಷ್ಟವಾದಂತಹ ಚಿತ್ರ. ಏನು ಸರಳತೆ, ಏನು ಹಾಡುಗಳು, ಎಲ್ಲದರಲ್ಲೂ ಸ್ಫೂರ್ತಿ ತುಂಬುವಂತಹ ಚಿತ್ರೀಕರಣ, ಇಂತಹ ಚಿತ್ರ. ಇಂದಿಗೂ ಮತ್ತೆ ಒಂದ್ಸತಿ ಮನೆಗೆ ಹೋಗಿ ಬಂಗಾರದ ಮನುಷ್ಯ ನೋಡಬೇಕು ಅಂತ ಅನ್ನುವಂಥ ಚಿತ್ರ ಇದು. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಮಧುರ ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು ಅಂತ ಹೇಳಿ ಶ್ರೀಧರ್ ಪನಗಟ್ಟಿ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಮೌನೇಶ್ ಅವರು ನಮಗೆ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿನಿ ಚಿಟ್ಟಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗೆ ಚಿತ್ರಮಂದಿರಗಳಲ್ಲಿ ಜನಮದರು ಚೌಡಿ ಚಲನಚಿತ್ರವು 125 ದಿನಗಳ ಕಾಲ ದೀರ್ಘ ಪ್ರದರ್ಶನಗಳನ್ನು ಕಂಡಿದ್ದು ನನಗೆ ನೆನಪಿದೆ. ಆಗಿನ ಕಾಲದಲ್ಲಿ ಆ ಚಿತ್ರ ಸಮಾಜದ ಮೇಲೆ ಅಷ್ಟೊಂದು ಪ್ರಭಾವ ಬೀರಿತ್ತು. ಹಾಗೆ ಇಂದಿಗೂ ಹಾಡುಗಳು ತುಂಬಾ ಫೇಮಸ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೀವು ಹೇಳ್ತಾ ಇರೋದು ತುಂಬಾ ಅದ್ಭುತವಾದ ಮಾತು. ನಾನೀಗ ಬರ್ತಾ ಇದ್ದಿದ್ದು ಕೂಡ ಅದೇ ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ. ಈ ಸಿನಿಮಾ ಬಂದು ನಮಗೆ 30 ವರ್ಷ ಆಯಿತು ನೋಡಿ. 1996 ಬಂದಂತಹ ಚಿತ್ರ ಇದು. ಇನ್ನೂ ಕೂಡ ಎಲ್ಲರೂ ನೆನಪಿಟ್ಕೊಂಡಿದ್ದಾರೆ ಆ ಹಾಡಂತೂ, ಆ ಗ್ರಾಮೀಣ ಸೊಗಡು ಎಲ್ಲರ ಮನೆಗಳಲ್ಲಿ ಮಾತಾಗಿದ್ದಂತಹ ಚಿತ್ರ. ವಿ ಮನೋಹರ್ ಅವರ ಸಂಗೀತ ಆಗಿರ್ಬೋದು ಅಥವಾ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನ ಆಗಿರ್ಬೋದು, ಎಲ್ಲರ ಮನಸ್ಸಿಗೆ ಮೆಚ್ಚುಗೆಯಾಗಿತ್ತು ಈ ಚಿತ್ರ. ಹಾಡುಗಳಂತೂ ಒಂದಕ್ಕಿಂತ ಒಂದು ತುಂಬಾ ಸುಮಧುರವಾಗಿತ್ತು. ಮಣಿಗೆ ಮಣಿ ಪೂಣಿಸಿ ಸುಂದರವರ ಹಾರ ಆಗಿ ನಮಗೆ ಕೊಟ್ಟಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಅಂತಹ ಅದ್ಭುತ ಚಿತ್ರ ಜನ್ಮದ ಜೋಡಿ. ಈ ಚಿತ್ರದ ನೆನಪು ಮಾಡ್ಕೊಂಡ್ಮೇಲೆ ಮಣಿ ಮಣಿ ಮಣಿ ಅಂತ ಹಾಡು ಕೇಳಬೇಕಲ್ಲ, ಕೇಳ್ತಾ ಇರಿ. ಶಿವರಾಜ್ ಕುಮಾರ್ ಅವರ ಧ್ವನಿಯಲ್ಲಿ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ ಜನ್ಮದ ಜೋಡಿ ಚಿತ್ರದಿಂದ. ಹಾಗೆ ಟ್ಯೂನ್ ಮಾಡ್ತಾ ಇರಿ FM ರೇನ್ಬೋ ಕನ್ನಡ ಕಾಮನ ಬೆಲ್ಲು.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನೂ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಬಂದೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

ಸಮಯ ಆಗಿದೆ 10:48 ಟ್ಯೂನನ್ ಮಾಡಿದ್ರಿ ಎಫ್ಎಂ ರೈನ್ಬೋ ಕನ್ನಡ ಕಮನಬೆಲ್ಲು. ನಿಮ್ಮೆಲ್ಲರ ಹತ್ರ ಒಂದು ನಾನು ತಪ್ಪಾದ ಮಾಹಿತಿಯನ್ನು ನೀಡಿದ್ದೆ, ಖಂಡಿತ ಅದಕ್ಕಾಗಿ ಕ್ಷಮೆ ಇರಲಿ. ಜನಮದ ಜೋಡಿ ಚಿತ್ರದ ನಿರ್ದೇಶಕರು ನಾಗದೆಹಲಿ ಚಂದ್ರಶೇಖರ್ ಅಂತ ಮಿಸ್ ಆಗಿ ಹೇಳಿದ್ದೆ. ಜನಮದ ಜೋಡಿ ಚಿತ್ರದ ನಿರ್ದೇಶಕರು ಟಿ ಎಸ್ ನಾಗಾಭರಣ ಅವರು. ಅತ್ಯಂತ ಉನ್ನತವಾದ ಚಿತ್ರವನ್ನು ನಮಗೆಲ್ಲ ಕೊಟ್ಟು ಸತತವಾಗಿ 125 ದಿನಗಳು ಈ ಚಿತ್ರ ಪ್ರದರ್ಶನ ಕಾಣುತ್ತೆ. ಎಲ್ಲರ ಮನೆ ಮಾತಾಗತ್ತೆ ಈ ಚಿತ್ರ. ಆ ಚಿತ್ರವನ್ನು ಕೊಟ್ಟಂತಹ ಅತ್ಯುತ್ತಮ ನಿರ್ದೇಶಕರು ಟಿ ಎಸ್ ನಾಗಾಭರಣ ಅವರು. ನಮಗೆಲ್ಲ ಅಚ್ಚುಮೆಚ್ಚಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಹಾಗೆ ಹಾಡುಗಳನ್ನು ಕೂಡ ವಿ ಮನೋಹರ್ ಅವರ ಸಂಗೀತವನ್ನು ನೀಡಿದಂಥ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಮತ್ತೊಂದು ಅದೇ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಲ್ಲನ್ ಶಾಸ್ತ್ರಿ ಅವರು ಹಾಕಿ ಸಂಗಡಗ್ರಹದಿನಿಯಲ್ಲಿ ಕೇಳ್ತಾರೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕವನ ಬೆಲ್ಲು.

ಸಮಯ ಆಗಿದೆ 10:34:18 ಟ್ಯೂನ್ ಮಾಡಿದ್ರಿ ಕನ್ನಡ ಕಾಮನ ಬೆಲ್ಲನ. 1972 ಬಿಡುಗಡೆ ಆದಂತಹ ಕಾದಂಬರಿ ಆಧಾರಿತ ಚಿತ್ರ ಅಂದರೆ ಅದು ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ನಾಗರಹಾವು ಚಿತ್ರ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೊದಲ ಬಾರಿಗೆ ಹೀರೋ ಆಗಿ ಕಾಣಿಸಿಕೊಂಡಂತಹ ಚಿತ್ರ. ಹಾಡುಗಳಂತೂ ಇನ್ನೂ ನಮ್ಮ ಕಿವಿಯಲ್ಲಿ ಗುಣಗುಟ್ಟುವಂತಹ ಚಿತ್ರ ಇದು. ಏನಂತೀರಾ, 100 ಹೆಚ್ಚು ದಿನ ಪ್ರದರ್ಶನಗೊಂಡು ಸಾಕಷ್ಟು ಅವಾರ್ಡ್ಗಳನ್ನು ಗೆದ್ದಂತಹ ಚಿತ್ರ. ಈ ಚಿತ್ರ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ. ಏನಂತೀರಾ, ಈ ಹಾಡುಗಳು ಮತ್ತೆ ಮತ್ತೆ ಕೇಳಬೇಕು, ಈಗಲೂ ಈ ಹಾಡು ಕೇಳಿದ್ರೆ ಯೋ ಇನ್ನೊಂದ್ಸತಿ ಕೇಳೋಣವಾ ಅಂತ ಅನಿಸುತ್ತೆ ಅಂತಹ ಚಿತ್ರ ಇದು. ಹಾಗೆ ಸಂದೇಶಗಳಿಗೆ ನೋಡೋದಾದರೆ ಸಾಕಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ರಣಧೀರ ಮೂವಿ ಆಗಿರ್ಬೋದು ಅಥವಾ ಪ್ರೇಮಲೋಕ ಮೂವಿ ಆಗಿರ್ಬೋದು, ಮುಂಗಾರು ಮಳೆ, ಯಜಮಾನ, ಇದೆಲ್ಲ ಅದು ತುಂಬ ಪ್ರದರ್ಶನಗೊಂಡಂತಹ ಚಿತ್ರ ಅಂತ ಹೇಳಿ ಅನುಷಾ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಜನ್ಮದ ಜೋಡಿ ಚಿತ್ರ ಅಂತ ಹೇಳಿ ಚಂದ್ರಶೇಖರ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಸುಮಾ ಅವರು ಎಲೆಕ್ಟ್ರಾನಿಕ್ ಸಿಟಿಯಿಂದ. ಗುಡ್ ಮಾರ್ನಿಂಗ್, ನಮಗೆ ಅಮೆರಿಕಾ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಮತ್ತು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಮಣಿ ಮಣಿ ಮಣಿ ಈ ಸೂಪರ್ ಸಾಂಗ್ ಇದು ನನಗೆ ತುಂಬಾ ಇಷ್ಟ ಅಂತ ಹೇಳಿ

ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಪುಷ್ಪ ಶಾನ್ಭಗರ್ ಅವರು ಗದಗಿಂದ, ಹಾಡುಗಳೆಲ್ಲವೂ ಚೆನ್ನಾಗಿದೆ, ಹಾಗೆ ಮಾಹಿತಿ ಕೂಡ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಜುಂಡಿ ಕಲ್ಯಾಣ ಚಿತ್ರ ನಮಗೆ ತುಂಬಾ ಇಷ್ಟ, ಅದು ಕೂಡ ತುಂಬ ಕಾಲ ಥಿಯೇಟರ್ನಲ್ಲಿ ಓಡಿದಂತಹ ಚಿತ್ರ ಅಂತ ಹೇಳಿ ಕಾವ್ಯ ಅಶೋಕ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಣದೀನ ಮೂವಿ ನಂಜುಂಡಿ ಕಲ್ಯಾಣ ಅಂತ ಹೇಳಿ ರೂಪಾ ಲಕ್ಷ್ಮೀಕಾಂತ್, ಯಶಸ್ವಿನಿ, ತೇಜಸ್ವಿನಿ ಅವರೆಲ್ಲರೂ ಸಿರ ಎಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗೆ ಬಂಗಾರದ ಮನುಷ್ಯ ತುಂಬ ಫೇವ್ರೇಟ್ ಮೂವಿ ಅಂತ ಹೇಳಿ ನಮಗೆ ವರುಣ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿರುವಂತಹ ಮೊಟ್ಟ ಮೊದಲ ಚಿತ್ರ ನಾಗರಹಾವು ಎಲ್ಲ ಚಿತ್ರಮನೆಗಳಲ್ಲೂ ಶತದಿನೋತ್ಸವನ ಕಂಡಂತಹ ಏಕೈಕ ಚಿತ್ರ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹುಂಬೆಸಲು ಚಿತ್ರ ಕೂಡ ನಮಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಯಾರಿದು ಮತ್ತೆ ಇವರು ತಮ್ಮ ಹೆಸರನ್ನು ಕಳಿಸಿ, ನಿಮ್ಮ ಹೆಸರೊಂದಿಗೆ ಸಂದೇಶವನ್ನು ಕಳಿಸಿ, ಖಂಡಿತ ನಮಗೆ ಓದೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತ ಹೇಳ್ತಾ. ಹಾಗೆ KGF 2 ನಮಗೆ ತುಂಬಾ ಇಷ್ಟ, ಅದು ಕೂಡ ಅತ್ಯಂತ ಹೆಚ್ಚು ದಿನ ಪ್ರದರ್ಶನಗೊಂಡು ದಾಖಲೆಯನ್ನು ಬರೆದಂತಹ ಚಿತ್ರ ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶಗಳು ಬಂದು ನಮ್ಮನ್ನು ತಲುಪ್ತಾ ಇದೆ, ಹಾಡುಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡ್ತಾ ಇರಿ FM ರೈನ್ಬೋ ಕನ್ನಡ ಗಮನಬೆಲ್ಲು. ಮತ್ತೊಂದು ಸೊಗಸಾದ ಗೀತೆ ನಾಗರಹಾವು ಚಿತ್ರದಿಂದ ನಿಮಗಾಗಿ ಮೂಡಿಬರ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದು ಈ ಹಾಡಿಗೆ. ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ವಿಜಯ ಭಾಸ್ಕರ್.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಸೊನೆಯಾಗಿದ 10:43:38 ಟ್ಯೂನ್ ಮಾಡಿದ್ರಿ ಕನ್ನಡ ಕಮನಬೆಲ್ಲು. ಅನಿಲ್ ಪಿಸ್ಟನ್ ಅನ್ವರ್ ಚಿಕ್ಕೋಡಿಯಿಂದ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾವು ಬಂಗಾರದ ಮನುಷ್ಯ ಚಿತ್ರವನ್ನು ರಾತ್ರಿ 9 ಗಂಟೆಯಿಂದ 12 ಗಂಟೆ ಇರೋ ಶೋಗೆ ಹೋಗಿದ್ವಿ. ಅದರಲ್ಲೂ ಎತ್ತಿನ ಗಾಡಿಯಲ್ಲಿ 10 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿಕೊಂಡು ಹೋಗಿ ನಾವು ಚಿತ್ರವನ್ನು ನೋಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಬಾಲ್ಯ ದಿನಗಳನ್ನು ನೆನಪಿಸಿದ್ದಕ್ಕೆ ಧನ್ಯವಾದಗಳು ಅಂತ ಕೂಡ ನಮಗೆ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳು ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ, ಹಾಗೆ ಪುಟ್ನಂಚ ಮೂವಿ ಕೂಡ ನಮಗೆ ತುಂಬ ಇಷ್ಟ, ಅದು ಕೂಡ ತುಂಬ ನಮಗೆ ತುಂಬ ದಿನ ತೆರೆಕಂಡಂತಹ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಮಾ ಶಶಿಕುಮಾರ್ ಅವರು ಹೇಳ್ತಾ ಇದ್ದಾರೆ, ಚಿತ್ರದುರ್ಗದಿಂದ ನಾಗರ ಹಾವು ನಮಗೆ ತುಂಬಾ ಇಷ್ಟ ಅಂತ. ಅದೇ ಚಿತ್ರದ ಹಾಡು ಈಗ ಪ್ರಸಾರ ಆಯಿತು. ಏನಿದು ಬರೀ ಹಳೆ ಸಿನಿಮಾಗಳೇ ಆಯಿತು ಅಂತ ಹೇಳ್ತೀರಾ? ಹೊಸ ಸಿನಿಮಾ ಒಂದಿದೆ ಕಣ್ರಿ. ಹೊಸದು ಅಂದರೆ ಸ್ವಲ್ಪ ಹಿಂದಿನದು ಅಂತಲೇ ಹೇಳ್ಬೋದು. ಬ್ಲಾಕ್ ಬಸ್ಟರ್, ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿದಂತಹ ಚಿತ್ರ ಇದು. ಯೋಗರಾಜ್ ಭಟ್ ಅವರ ನಿರ್ದೇಶನದ ಚಿತ್ರ, ಜಯನ್ ಕಾಯ್ಕಿಣಿಯವರ ಸಾಹಿತ್ಯ ಆಯ್ದಂತಹ ಚಿತ್ರ. ಮತ್ತೇನು ಯಾರೇ ಗೊತ್ತಾಗಿದೆ ಅಲ್ಲ ಯಾವ ಚಿತ್ರ ಅಂತ? ಮುಂಗಾರು ಮಳೆ ಚಿತ್ರ. ಮುಂಗಾರು ಮಳೆ ಅಂತೂ ಎಲ್ಲರ ಫೇವ್ರೆಟ್ ಚಿತ್ರ ಅಂತ ಹೇಳ್ಬೋದು. ಅದರ ಪಿಕ್ಚರೈಜೇಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್, ಕತೆ, ದೇವದಾಸ್ ಶಬ್ದ ಎಲ್ಲ ಚೆನ್ನಾಗಿದೆ ಅಲ್ಲ. ಆ ಮಲ್ವನ್ನ ನೋಡೋದಕ್ಕೆ ಒಂಥರ ಏನೋ ಖುಷಿ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೋಡಿ. ಅಂತಹ ಚಿತ್ರ ಗೋಲ್ಡನ್ ಸ್ಟಾರ್ ಅವರ ಗೋಲ್ಡನ್ ಹೆಜ್ಜೆ ಅಂತಲೇ ಹೇಳ್ಬೋದು ಈ ಚಿತ್ರನ. ಈ ಚಿತ್ರನೂ ಅಷ್ಟೇ, ತುಂಬ ದಿನ ನಮಗೆ PVRಲ್ಲೇ ತುಂಬ ದಿನ ಓಡಿದಂತಹ ಚಿತ್ರ ಅನ್ನೋ ದಾಖಲೆ ಕೂಡ ಈ ಚಿತ್ರಕ್ಕಿದೆ. ಇನ್ನು ಅದೇ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ ವೆಂಬ್ರೈನ್ ಬೂ ಕನ್ನಡ ಕಮನಬಲ್ಲು.

ಸಮಯ ಆಗಿದೆ 10:50. ಕೇಳ್ತಾ ಇದ್ದೀರಾ ಸಿನಿ ಚಿಟ್ಟೆ ಕಾರ್ಯಕ್ರಮ. ಇಷ್ಟೇ ಎಲ್ಲ ಪ್ರೇಮಲೋಕ ಆಗಿರ್ಬೋದು, ಬಂಧನ, ಓಂ ಆಗಿರ್ಬೋದು, ಜೋಗಿ, ಮಿಲನ, ಕಾಂತಾರ, KGF, ಹೀಗೆ ಸಾಕಷ್ಟು ಸಿನಿಮಾಗಳು ಅದ್ಭುತ ಪ್ರದರ್ಶನಗೊಂಡಂತಹ ಚಿತ್ರಗಳು. ಈಗಲೂ ಕೂಡ ರಿಲೀಸ್ ಆದರೆ ಜನ ಮತ್ತೆ ಕೂತು ನೋಡುವಂತಹ ಚಿತ್ರಗಳು ಇದು. ಇಂತಹ ಚಲನಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು, ಏನಂತೀರಾ? ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಳೆಯ ಚಿತ್ರಗಳು ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ಕೊಡ್ತಾ ಇದ್ವು, ಎಷ್ಟೋ ಜನರಿಗೆ ಸ್ಫೂರ್ತಿಯನ್ನು ತುಂಬ್ತಾ ಇದ್ವು. ಆದರೆ ಇತ್ತೀಚೆಗಿನ ಚಲನಚಿತ್ರಗಳೇ ಅದು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಜ ಅಂತ ಅನ್ನಿಸ್ಬೋದು, ಆದರೆ ಆ ಥರ ಚಿತ್ರಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರುತ್ತೆ, ಎಲ್ಲರಿಗೂ ಸ್ಫೂರ್ತಿಯನ್ನು ತುಂಬುತ್ತೆ ಅಂತ ಹೇಳ್ತಾ ಈ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿದ್ದು ಗೊತ್ತಾಯಿದೆಯಲ್ಲ, ನಿಮ್ಮ ನೆಚ್ಚಿನ ಅರ್ಜಿ ಪ್ರಿಯಾಂಕಾ. ಟ್ಯೂನ್ ಮಾಡ್ತಾ ಇರಿ ಸದಾ ಮನೋರಂಜನೆಗಾಗಿ FM Rainbow 101.3 MHz ಕನ್ನಡ ಗಮನವಲ್ಲೂ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಹಲೋ ನಮಸ್ತೆ, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಶನಿವಾರದ ಈ ಸಮಯ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸಮಯ ಆಗ್ತಾ ಇದೆ 11:03. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ, ನೀವು ಕೇಳುವಂತಹ ಹಿಂದಿ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ. ಹಾಗಾದರೆ ನಿಮ್ಮ ನೆಚ್ಚಿನ ಹಾಡು, ಈ ಹೊತ್ತಿನಲ್ಲಿ ನೀವು ಕೇಳೋಕ್ಕೆ ಇಷ್ಟಪಡುವಂತಹ ಹಾಡು ಯಾವುದು ಅಂತ ನಮಗೆ ನೀವು ತಿಳಿಸಬಹುದು ವಾಟ್ಸಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480101013. ಈ ಸಂಖ್ಯೆಗೆ ನೀವೆಲ್ಲರೂ ನಮಗೆ ಸಂದೇಶವನ್ನು ಕಳುಹಿಸಿ ನಿಮ್ಮ ಇಷ್ಟದ ಹಾಡನ್ನು, ಈ ಸಮಯದಲ್ಲಿ ನೀವು ಕೇಳಬಯಸುವ ಹಿಂದಿ ಹಾಡನ್ನು ನಮಗೆ ಸಂದೇಶದ ಮೂಲಕ ತಲುಪಿಸಬಹುದು ಅಂತ ಹೇಳ್ತಾ ಇಂದಿನ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ, ಸುಸ್ವಾಗತವನ್ನು ಹೇಳ್ತಾ ಇರೋದು ನಾನು ನಿಮ್ಮೊಂದಿಗೆ ಆರ್ ಜಿ ಸಿಂಧು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:32. ಈ ಸಮಯದ ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿದಿನ 1:10 ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಸಹ ನಮಗೆ ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಮ ಕ್ವಿಕ್ ರೆಸಿಪಿಗಳನ್ನು ನಮ್ಮೊಂದಿಗೆ ಶೇರ್ ಮಾಡ್ಕೋಬಹುದು. ನಿಮ್ಮೂರಿನಲ್ಲಿ, ನಿಮ್ಮ ಭಾಗದಲ್ಲಿ ವಿಶೇಷವಾಗಿ ಮಾಡುವಂತಹ ಅಡುಗೆ ಪದಾರ್ಥಗಳ ರೆಸಿಪಿಯನ್ನು ನಮ್ಮೊಂದಿಗೆ ಶೇರ್ ಮಾಡುವಂತಹ ಕಾರ್ಯಕ್ರಮ ಇದು, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ನೀವು ನಮಗೆ ಕರೆ ಮಾಡಬೇಕಾದಂತಹ ಸಂಖ್ಯೆ 0802228106, 0802228106. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಒಂದು ನಿಮ್ಮಿಷ್ಟದ ರುಚಿ ಏನಿದೆ, ನಿಮ್ಮ ಅಡುಗೆಯ ಇಷ್ಟದ ಅಡುಗೆ ಪದಾರ್ಥವನ್ನು ನಮ್ಮ ಕೇಳುಗರೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ, ಅದನ್ನು ನಮಗೆ ಕರೆಯಲ್ಲಿ ನೀವು ಹೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಾಗಿ ಕಾಯ್ತಾ ನಾನು ನಿಮ್ಮೊಂದಿಗೆ ಆರ್

0: ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ಯಾರು ರೆಡಿಯಾಗಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡ್ತಾ ಇರೋದು?
1: ಹಲೋ ಮೇಡಮ್, ನಾನು ಪ್ರಿಯಾಂಕಾ ಅಂತ ಮಾತಾಡೋದು ಬೆಂಗಳೂರಿಂದ.
0: ಬೆಂಗಳೂರಿಂದ ಪ್ರಿಯಾಂಕಾ ಅವರೇ ನಮಸ್ಕಾರ. ಏನ್ ಮಾಡ್ಕೊಂಡಿರೋದು ತಾವು?
1: ನಾನು ಇಂಜಿನಿಯರ್ ಮೇಡಮ್, ಐಟಿ ಅಲ್ಲಿ ವರ್ಕ್ ಮಾಡ್ತೀನಿ.
0: ಹೌದಾ, ನೀವು ಇಂಜಿನಿಯರ್ ಐಟಿ ವರ್ಕ್ ಮಾಡ್ತಾ ಇದ್ದೀರಾ. ಇವತ್ತು ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಕರೆ ಮಾಡಿದ್ದೀರಾ. ಯಾವ ನಿಮ್ಮ ಕ್ವಿಕ್ ರೆಸಿಪಿನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ?
1: ಮೇಡಮ್, ಒಂದು ಅಥೆಂಟಿಕ್ ಮಲ್ನಾಡ್ ರೆಸಿಪಿ
0: ಮಲ್ನಾಡು
1: ಮಾಡ್ತೀವಿ ನಾವು. ಹೌದೌದು.
0: ಏನ್ ಹೇಳಿದ್ರಿ ನಿಮ್ಮ ರೆಸಿಪಿ ಹೆಸರು?
1: ರೆಸಿಪಿ ಹೆಸರು ಬಂದು ಕೈ ತಂಬ್ಳಿ ಅಂತ. ವೆರಿ ಕ್ವಿಕ್ ಆಗಿ ಆಗುವಂತದ್ದು.
0: ಓಕೆ, ಎಷ್ಟು ನಿಮಿಷದಲ್ಲಿ ಮಾಡ್ಬೋದು ಅಂತೀರಾ ಇದನ್ನ?
1: 5 ಮಿನಿಟ್ಸ್.
0: ಓಕೆ ಸರಿ, ಹಾಗಾದ್ರೆ ಏನೇನು ಬೇಕಾಗುತ್ತೆ ಇಂಗ್ರೀಡಿಯಂಟ್ಸ್ ಅಂತ ಒಂದು ಲಿಸ್ಟ್ ಮಾಡ್ಕೋಬಹುದು ನಮ್ಮ ಕೇಳುಗರಿಗೋಸ್ಕರ?
1: ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಹುಣಸೆ ಹಣ್ಣು, ಆಮೇಲೆ ಹಸಿ ಮೆಣಸು ಇಲ್ಲ ಒಣ ಮೆಣಸು ನಮ್ಮ ಆಪ್ಷನ್ ಆಗಿ ಬಿಟ್ಟಿದ್ದು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈರುಳ್ಳಿ ಬೇಕಾಗತ್ತೆ, ಒಂದು ಅಥವಾ ಅರ್ಧ ಈರುಳ್ಳಿ, ಸಾಸಿವೆ ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಎಣ್ಣೆ ಇಲ್ಲ ತುಪ್ಪ ನಮ್ಮ ಆಪ್ಷನ್ ಆಗಿ ಬಿಟ್ಟಿದ್ದು ಇಷ್ಟೇ ಮೇಡಮ್.
0: ಇಷ್ಟೇ?
1: ಹೌದು, ಬೇಕಂದ್ರೆ ಕೊತ್ತಂಬರಿ ಸೊಪ್ಪುನು ಆಪ್ಷನಲ್, ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬೇಡ.
0: ಓಕೆ ಓಕೆ, ಹೇಳಿ ಹೇಗೆ ನಿಮ್ಮ ಇಷ್ಟು ಇಂಗ್ರೀಡಿಯಂಟ್ಸ್ ಅಂತ ನಾವು ರೆಡಿ ಮಾಡಿ ಇಟ್ಕೊಂಡ್ವಿ. ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಹೇಳಿದ್ರಿ, ಮತ್ತೇನ್ ಹೇಳಿದ್ರಿ?
1: ಹಸಿಮೆಣಸು,
0: ಇಷ್ಟು ಇಂಗ್ರೀಡಿಯಂಟ್ಸ್ ನ ನಮ್ ಕೇಳುಗರಿಗ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ. ಹಾಗೆ ಹೇಗೆ ಸಾರು ಮಾಡೋದು, ಇನ್ನೇನು ಲಂಚ್ ಬಾಕ್ಸ್ ತೆಗಿಬೇಕಲ್ವಾ ಅಷ್ಟೊತ್ತಿಗೆ, ಹೇಗೆ ಈ ಸಾರು ಮಾಡೋದು ಅಂತ ಹೇಳಿ ಅವರು ತಿಳ್ಕೊಳ್ಳೋದಕ್ಕಿಂತ ಮೊದಲಿಗೆ ಒಂದು ಸಣ್ಣ ಹಾಡನ್ನ ಕೇಳ್ಬರೋಣ. ಹಾಗೆ ಲೈನಲ್ಲಿರಿ, ಮುಂದೆ ರೆಸಿಪಿನ ಹೇಳ್ಕೊಡ್ಬೇಕು ನೀವು, ದಯಮಾಡಿ ಕಟ್ ಮಾಡಿಬಿಡಿ. ಹಾಗೆ ಲೈನಲ್ಲಿರಿ.
1: ಶೋರ್ ಮೇಡಮ್.

0: ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಪ್ರಿಯಾಂಕಾ ಅವರು, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಹಲೋ
1: ಹಲೋ
0: ಪ್ರಿಯಾಂಕಾ ಅವರು, ಹೇಳಿ. ನೀವು ರೆಸಿಪಿನ ಇಂಗ್ರೀಡಿಯೆಂಟ್ಸ್ ಅಂತ ರೆಡಿ ಮಾಡಿಟ್ಕೊಂಡಿದ್ವಿ. ಈಗ ಕೈ ತಂಬಳಿ ಅಲ್ವಾ, ಕೈ ತಂಬಳಿನ ಹೇಗೆ ಮಾಡೋದು ಅಂತ ಹೇಳ್ಕೊಡಿ.
1: ಏನಿಲ್ಲ ಮೇಡಮ್, ಮುಂಚೆ ಒಂದು ಬಾಂಡ್ಲಿ ತಗೋಬೇಕು. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತಂದ್ರೆ, ನಾವು ಹಸಿಮೆಣಸು ಒಣಮೆಣಸು ತಗೊಂಡಿರ್ತೀವಲ್ಲ, ಅದನ್ನ ಮುಂಚೆ ಎಲ್ಲ ಕೆಂಡದಲ್ಲಿ ಸುಟ್ಕೋತಾ ಇದ್ವಿ. ಇವಾಗ ಆಪ್ಷನ್ ಇಲ್ವಲ್ಲ ನಮ್ಗೆ, ಇಲ್ಲಿ ಗ್ಯಾಸ್ ಅಲ್ಲೇ ಸ್ವಲ್ಪ ಅದನ್ನ ಹುರ್ಕೋಬೇಕು. ಅಂದ್ರೆ ಹುರ್ಕೋಳೋದು ಅಂದ್ರೆ ಅದನ್ನ ಡೈರೆಕ್ಟ್ ಗ್ಯಾಸ್ ಇಟ್ಬಿಟ್ಟು ಸುಟ್ಕೋಬಹುದು. ಅದ್ ಸುಟ್ಟು ಇಟ್ಕೊಂಡಿರ್ಬೇಕು, ಎಷ್ಟು ಹಸಿಮೆಣಸು ಅಥವಾ ಒಣಮೆಣಸು ಬೇಕು ಅದನ್ನ. ಅದಾದ್ಮೇಲೆ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಬಿಟ್ಟು, ಈ ಸುಟ್ಕೊಂಡಿರ್ತೀವಲ್ಲ ಈ ಹಸಿಮೆಣಸು ಅಥವಾ ಒಣಮೆಣಸನ್ನ ನೀಟಾಗಿ ಕೈಯಲ್ಲಿ ಗ್ಯೂಚ್ಕೋಬೇಕು. ಅದಕ್ಕೆ ಇದಕ್ಕೆ ಹೆಸರು ಕೈ ತಂಬಳಿ ಅಂತ. ಅದನ್ನ ನೀಟಾಗಿ ಕೈಯಲ್ಲಿ ಗ್ಯೂಚ್ಕೊಂಡು ಅದನ್ನು ಹಾಕಿ ಹುಣಸೆಹಣ್ಣು ನೀಟಾಗಿ ಗ್ಯೂಚ್ಬಿಟ್ಟು ಹುಣಸೆಹಣ್ಣು ನೀರನ್ನು ಹಾಕಿ ಉಪ್ಪು ಹಾಕಿ ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕಿ ಕುದಿಸ್ಬಿಟ್ಟು ಒಂದು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತಿದ್ದು.
0: ಸಿಂಪಲ್ ಆಗಿರುತ್ತೆ,
1: ಟೇಸ್ಟ್ ಆಗಿರುತ್ತೆ. ಟೇಸ್ಟ್ ಅಂದ್ರೆ ನಮ್ಗೆ ಯಾರು ಹುಷಾರಿರಲ್ಲ, ಬಾಯಿ ಸ್ವಲ್ಪ ಕೆಟ್ಟೋಗಿದೆ ಅಂತ ಅನ್ಸುವಾಗ
0: ರುಚಿ ಇಲ್ಲ,
1: ಇದನ್ನ ಮಾಡ್ಕೊಂಡು ಒಂದ್ ಸೊಪ್ಪಿನ ಪಲ್ಯ ಜೊತೆಗೆ ಇಟ್ಕೊಂಡು ತಿನ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ.
0: ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹಾಗೆ ತುಂಬಾ ಕ್ವಿಕ್ ಆಗಿ ಮಾಡ್ಕೊಳ್ಳೋ ಅಂತ ಒಂದು ಒಳ್ಳೆ ರೆಸಿಪಿನ ನಮ್ಮ ಕೇಳುಗರಿಗೆ ನೀವು ಅದು ಹಂಚ್ಕೊಂಡಿದ್ದೀರಾ. ಆ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಿದ್ದಕ್ಕೆ, ಹಾಗೆ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ಪ್ರಿಯಾಂಕಾ ಅವರಿಗೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಸ್ನೇಹಿತರೆ, ಕೇಳಿದ್ರಲ್ಲ, ಪ್ರಿಯಾಂಕಾ ಅವರು ನಮಗೆ ಇವತ್ತು ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ರು. ಅವರ ಇಷ್ಟದ ರೆಸಿಪಿಯನ್ನ ಕೈ ತಂಬಳಿಯನ್ನ ಹೇಗೆ ಮಾಡೋದು ಅಂತ ಹೇಳಿದ್ರು. ನಿಮಗೂ ಸಹ ಇಂತಹದೇ ಹಲವಾರು ರೆಸಿಪಿಗಳು ಗೊತ್ತಿರಬಹುದು. ನಮ್ಮೊಂದಿಗೆ ನೀವು ಪ್ರತಿದಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಿಮ್ಮ ಕ್ವಿಕ್ ರೆಸಿಪಿಗಳನ್ನ ಹಂಚ್ಕೋಬಹುದು. ನಮಗೆ ಕರೆ ಮಾಡುವ ಮೂಲಕ ನಿಮ್ಮ ಕೈ ರುಚಿಯನ್ನು ನಮಗೆ ತೋರಿಸಬಹುದು ಅಂತ ಹೇಳ್ತಾ, ಇಂದಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಕರೆಯಲಿ ಕೈ ರುಚಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ಸಮಯ ಆಗ್ತಾ ಇದೆ 1:09:28 ಸೆಕೆಂಡ್ಗಳು. 1:10 ಸರಿಯಾಗಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ ಐದು ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ.

0: ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಶೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಶೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು, ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. ಮೂರು ಕೆರಿಬಿಯನ್ ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗ

ವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು. ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹಾರಾಣಾ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮೂಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚಿ ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು ನಾಲ್ವರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸ್ಟುಡಿಯೋ ಸಮಯ ಆಗಿದೆ 1:21:03. ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೇನ್ಬೋ. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ

ವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳತ್ತವಾತ್ಮವನು. ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳತ್ತವಾತ್ಮವನು. ಶಾಂತಿ ಬೇಳ್ಪೊಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪೇಕ್ಷಿತವೋ ಮಂಕುತಿಮ್ಮ. ಶಾಂತಿ ಬೇಳ್ಪೊಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪೇಕ್ಷಿತವೋ ಮಂಕುತಿಮ್ಮ.

ಆತ್ಮ ನಿರೀಕ್ಷಣೆಗೆ ಒಳಮನಸ್ಸಿನ ಕಿಟಕಿಗಳನ್ನು ತೆರೆದಿಡಬೇಕು. ಸದಾಕಾಲ ಜ್ಞಾನದ ಸಹವಾಸ ಇರಬೇಕು. ನಾವು ನಮ್ಮ ಸ್ಥಿತಿಯನ್ನು ಅರಿಯಬೇಕಾದರೆ, ಸರಿಯಾದದ್ದು ಬಲವಾದದ್ದು ತಿಳಿಯಬೇಕಾದರೆ ಲೋಕದೊಡನೆ ಸಂಪರ್ಕ ಅವಶ್ಯ. ಇದರಿಂದ ನಮ್ಮ ತತ್ವ ಪರೀಕ್ಷೆಗೆ ಒಳಗಾಗಿ ತತ್ವದ ಅನುಭವವು ಇನ್ನೂ ಚೆನ್ನಾಗಿ ಆಗುತ್ತದೆ. ಚೊಕ್ಕ ಚಿನ್ನ ಅಂತ ಗೊತ್ತಾಗಲಿಕ್ಕೆ ಅಕ್ಕಸಾಲಿಗನು ಹೊರಗೆ ಹಚ್ಚಿತಿಕ್ಕುವಂತೆ ನಾವು ಅನುಭವದಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತದೆ. ಅದೂ ಅಲ್ಲದೆ ನಮ್ಮ ಚಿಂತೆಯನ್ನು, ನಮ್ಮ ಕಷ್ಟಕಾರ್ಪಣ್ಯಗಳನ್ನು, ದುಃಖವನ್ನು ಹೊರಲೋಕದ ಕಷ್ಟಕಾರ್ಪಣ್ಯಗಳನ್ನು ಹೋಲಿಸಿದಾಗ ನಮ್ಮ ಚಿಂತೆ ಎಷ್ಟು ಅಲ್ಪವಾದದ್ದೆಂದು ತಿಳಿದು ಬರುತ್ತದೆ. ಪುರಂದರದಾಸರು ಹೇಳುವಂತೆ, ಎಂತಾದರೂ ಚಿಂತೆ ಬೆಳೆದು ನಿಶ್ಚಿಂತರಾದವರ ನಾನೊಬ್ಬರನ್ನು ಕಾಣೆ. ಬ್ರಹ್ಮನಿಗೆ ಶಿರವೊಂದು ಭಿನ್ನವಾದ ಚಿಂತೆ, ರಕ್ಕಸ ಗುರುವಿಗೆ ಕಣ್ಣಿಲ್ಲದ ಚಿಂತೆ, ಮನ್ಮಥಗೆ ತನುಸುಟ್ಟು ಭಸ್ಮವಾದ ಚಿಂತೆ, ಮುಕ್ಕಣ್ಣ ಶಿವನಿಗೆ ತಿರಿದುಂಬುವ ಚಿಂತೆ, ಧರ್ಮನಿಷ್ಠರಿಗೆ ಸುಖದಳಿರುವ ಚಿಂತೆ, ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ, ತಮ್ಮ ಅರ್ಜುನನಿಗೆ ವೈರ್ಯ ಕೊಲ್ಲುವ ಚಿಂತೆ, ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ, ಅಂಥವರಿಗೆ ಚಿಂತೆಯಿಂದ ಮೇಲೆ ನಮ್ಮ ಚಿಂತೆಯು ಯಾವ ಲೆಕ್ಕಕ್ಕೆ ಅನಿಸುತ್ತದೆ? ಆಗ ನಮ್ಮ ಚಿಂತೆ ಒಳಗೆ ಹೊಗೆಯಾಡಿ ನಮ್ಮ ಉಸಿರು ಕಟ್ಟುವುದಿಲ್ಲ. ಧೈರ್ಯದಿಂದ ಲೋಕವನ್ನು ಎದುರಿಸಲು ಸಹಾಯವಾಗುತ್ತದೆ. ಕಣ್ಣು ಕಿವಿ ನಾಲಿಗೆ ಎಂಬ ಕಿಟಕಿಗಳ ಮೂಲಕ ಕೆಟ್ಟದ್ದನ್ನು ಹೊರಗೆ ಹಾಕಬೇಕು, ಒಳ್ಳೆಯದನ್ನು ಸ್ವೀಕರಿಸಬೇಕು. ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಹ, ಭದ್ರಂ ಪಶ್ಯೇ ಮಾಕ್ಷ ಭೀರ್ಯಜತ್ರಾಹ. ಒಳ್ಳೆಯದನ್ನೇ ಕೇಳುವಂತಾಗಲಿ, ಒಳ್ಳೆಯದನ್ನೇ ನೋಡುವಂತಾಗಲಿ, ಸುಂದರ ಚರಣಕ್ಕೆ ಮಾಡುವ ವಂದನೆ, ನೇತ್ರದಿ ನೋಡುವೆನು ನಿನ್ನ ರೂಪವನ್ನು ಸದಾ ಸರ್ವತ್ರ, ಪ್ರೇಮದಿ ಪೂಜಪೆ ಭಾವದಿ ಎರಗುವೆ ನಲಿವೆ ಪಾಡುವೆ ನಿನ್ನ ನಾಮಗಳ. ಅದನ್ನೇ ಸ್ವಾಮಿ ಸಮರ್ಥ ರಾಮದಾಸರು, ನಿಂದ ಕರ್ಮವನ್ನೆಲ್ಲ ಮಾಡದಿರು ಮನವೇ, ಒಂದ ಕರ್ಮವ ಸದಾ ಮಾಡತಿರು ಮನವೇ ಅಂತ ಹೇಳಿದ್ದಾರೆ.

ಆಳವನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ಆಳವನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ವಾರಿಧಿಯ ದಾಂಟು ಉಡುಪಕ್ಕೆ ಗಾಳಿ ಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ. ವಾರಿಧಿಯ ದಾಂಟು ಉಡುಪಕ್ಕೆ ಗಾಳಿ ಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ.

0: ಓದಿಸಿದ ಅಯ್ಯಂಗಳೆಲ್ಲ ಮಾತಾಡುವುದನ್ನು ಕಲಿಸಿದರು, ಆದರೆ ಮನ ಮಾತಾಡುವುದನ್ನು ಕಲಿಸಲಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ. ಹಾಗೆ ಒಂದು ಹೊಟ್ಟೆ ಪಾಡಿಗೆ ಇನ್ನೊಂದು ಪಾರಮಾರ್ಥ ಸಾಧನೆಗೆ ಎರಡೂ ಬೇಕು. ಪರಿಪೂರ್ಣತ್ವದೆಡೆಗೆ ಸಾಗಿ ದಡವನ್ನು ಸೇರಲು ಮಾತಿಗೆ ಒಂದು ಸಾಮಾನ್ಯ ಅರ್ಥ, ಇನ್ನೊಂದು ಗೂಢಾರ್ಥ. ಮಂಥನದಿಂದ ಗೂಢಾರ್ಥವನ್ನು ತಿಳಿಯಬಲ್ಲೆವು. ಸಮುದ್ರವನ್ನು ದಾಟಲು ತೆಪ್ಪವೊಂದಿದ್ದರೆ ಅದಕ್ಕೆ ಮುಖ್ಯವಾಗಿ ಎರಡು ಉಪಕರಣಗಳಿರುತ್ತವೆ, ಒಂದು ಗಾಳಿಪಟ, ಮತ್ತೊಂದು ಹುಟ್ಟು ಹಾಕುವ ಕೋಲು. ಹುಟ್ಟು ಅದರಿಂದ ಉಪಯೋಗಿಸುವ ಅಥವಾ ಕೇಳುವ ಅಥವಾ ಓದುವ ಮಾತುಗಳನ್ನು ಕುರಿತು ಸರಿಯಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ತತ್ವದರ್ಶನದಲ್ಲಿ ಈ ವಿವೇಕ ಮುಖ್ಯವಾದದ್ದು. ನಾಲಿಗೆಯನ್ನು ಗೆದ್ದವನು ಎಲ್ಲವನ್ನು ಗೆದ್ದವನು ಎಂಬ ಮಾತಿದೆ. ಅತಿ ಮಾತನಾಡುವುದು ಕೆಟ್ಟದ್ದು, ಅತಿ ತಿನ್ನುವುದು ಕೆಟ್ಟದ್ದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರದವ ಜಗಳ ತಂದ ಅಂತ ಗಾದೆಗಳೇ ಪ್ರಸಿದ್ಧವಾಗಿದೆ. ಮಾತನಾಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ಮಾತನಾಡಿದರೆ ಮುತ್ತಿನ ಹಾರದಂತಿರಬೇಕು, ಮಾತನಾಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಹಾಗೆ ಗಾದೆ ಬರುತ್ತೆ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅಂದರೆ ಯೋಚನೆ ಮಾಡಿ ಮಾತನಾಡು. ಅದಕ್ಕೆ ಇನ್ನೊಂದು ಕಡೆ ಬಸವಣ್ಣವರು ಹೇಳ್ತಾರೆ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಮೃದು ಅಂದರೆ ಇಲ್ಲಿ ಹಿತವಾದದ್ದು ಅಂತ ಅರ್ಥ ಮಾಡಿಕೊಳ್ಬೋದು. ಆಡಬೇಡೇನನು ರಾಮನನ್ನುಳಿದು, ಆಡಲ್ಕೆ ಸುಖವಿಲ್ಲ ನೋಡು ನೀ ತಿಳಿದು ಅಂತ ರಾಮದಾಸರು ಕೂಡ ಹೇಳುತ್ತಾರೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:31:09. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ನಮ್ಮ ಪ್ಲೇಲಿಸ್ಟ್ ರೆಡಿಯಾಗಿದೆ. ಒಂದಷ್ಟು ಹೊಚ್ಚ ಹೊಸ ಗೀತೆಗಳ ಜೊತೆಗೆ ನಾನು ನಿಮಗೋಸ್ಕರ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮ್ಮೊಂದಿಗೆ ಈ ಹೊತ್ತಲ್ಲಿ ಜೊತೆಯಾಗಿರೋದು ನಾನು ಆರ್ ಜೆ ಸಿಂಧು.

ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡನ್ನು ಕೇಳಿಬಂದ್ರಿ. ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಲಿದ್ದಂತಹ ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ದು ಯೋಗರಾಜ್ ಭಟ್ ಹಾಗೂ ಸಂಗೀತವನ್ನು ನೀಡಿದ್ದು ಅಜನೀಶ್ ಬಿ ಲೋಕನಾಥ್. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ವೀಕೆಂಡ್ ಹೊಸ್ತಿಲಲ್ಲಿದ್ದೀವಿ. ವೀಕೆಂಡ್ ಹಲವರಿಗೆ ವೀಕೆಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಶನಿವಾರ ಆಲ್ರೆಡಿ ವೀಕೆಂಡ್ನ ಅರ್ಧ ದಿವಸ ಅಂತೂ ಮುಗಿಸ್ಬಿಟ್ಟಿದ್ದೀರಾ. ವೀಕೆಂಡ್ ಅಂದ ತಕ್ಷಣ ಒಂಥರ ರಿಲ್ಯಾಕ್ಸ್ ಮೂಡ್ ಇರುತ್ತೆ, ಒಂದು ಥರದಲ್ಲಿ ಒತ್ತಡನೂ ಇರುತ್ತೆ. ಯಾಕಂದರೆ ವಾರ ಪೂರ್ತಿ ಒತ್ತಿಟ್ಟಂತಹ ಕೆಲಸಗಳನ್ನು ಶನಿವಾರ ಭಾನುವಾರಕ್ಕಂತಲೇ ಒಂದಷ್ಟು ಮೀಸಲಿಟ್ಟಂತಹ ಕೆಲಸಗಳನ್ನು ಪೂರ್ಣ ಮಾಡುವಂತಹ ಒತ್ತಡ ಸಹ ಇರುತ್ತೆ. ಅದರ ಜೊತೆಗೆ ಒಂದಷ್ಟು ಒಳ್ಳೆಯ ಊಟ ತಿಂಡಿ ಮಾತುಕತೆ ಹಾಗೆಯೇ ಪ್ರೀತಿ ಪಾತ್ರರೊಡನೆ

ಸಮಯ ಕಳೆಯೋದು ಎಲ್ಲ ಇದ್ದೇ ಇರುತ್ತೆ. ನಾಳೆ ಮದರ್ಸ್ ಡೇ, ಮದರ್ಸ್ ಡೇಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ, ನಿಮ್ಮ ತಾಯಿಗೆ ಯಾವ ರೀತಿ ಸರ್ಪ್ರೈಸ್ ಕೊಡೋದಕ್ಕೆ ನೀವು ಸಿದ್ಧರಾಗ್ತಾ ಇದ್ದೀರಾ ಅಂತ ನಮ್ಮೊಂದಿಗೆ ಹಂಚ್ಕೊಳ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಅದ್ಭುತವಾದ ಗೀತೆಯನ್ನ ಕೇಳಿ ಬಂದ್ರಿ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನ ಕೇಳುವಂತಹ ಸಮಯ. ಹಿಂದೆ ಕೇಳಿದಂತಹ ಸಾಂಗು ಅಯ್ಯೋ ಶಿವನೇ ಅನ್ನುವ ಹಾಡು ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿ ಬಂದಂತಹ ಈ ಹಾಡಿಗೆ ಸಾಹಿತ್ಯವನ್ನ ನೀಡಿದ್ರು ಅನಿಲ್ ಕುಮಾರ್, ಹಾಗೆ ಸಂಗೀತವನ್ನ ನೀಡಿದ್ದು ಅರ್ಜುನ್ ಜನ್ಯ. ಹಾಡು ಮೂಡಿ ಬಂದಿತ್ತು ಕಲ್ಟ್ ಚಿತ್ರದಿಂದ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಕಳಿಸಿ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ಮೇಡಮ್ ಹಾಡುಗಳಂತೂ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಶಿವಶಂಕರ್ ವೇದಾವತಿ ಆನೇಕಲ್ನಿಂದ. ವೆಂಕಟೇಶ ಪಾಲಾದ್ರಿ ಜಯಗ್ರಾಮ ಗೋರ್ಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಹಾಡುಗಳು ನಿಮಗೋಸ್ಕರ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ವೀಕೆಂಡ್ ಅಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇರೋ ನಿಮಗೋಸ್ಕರ ಸುಮಧುರವಾದ ಗೀತೆಗಳು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ದ ಡೆವಿಲ್ ಚಿತ್ರದ ಹಾಡನ್ನ ಕೇಳಿದ್ರಿ, ಕಪಿಲ್ ಕಪಿಲನ್ ಚಿನ್ಮಯಿ ಶ್ರೀಪಾದ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯವನ್ನ ನೀಡಿದ್ದು ಪ್ರಮೋದ್ ಮರ್ವಂತೆ, ಹಾಗೆ ಸಂಗೀತವನ್ನ ನೀಡಿದ್ದು ಅಜನೀಶ್ ಬಿ ಲೋಕನಾಥ್. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ತಾ ಇದೆ, ಕಾಂತಾರ ಚಾಪ್ಟರ್ 1 ಚಿತ್ರದ ಹಾಡು. ನಿಮಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾವನವಿಲ್ಲು 101.3 FM ರೈನ್ಬೋ. ಈ ಹೊತ್ತಿನಲ್ಲಿ ನಿಮಗೋಸ್ಕರ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ವಿ. ಸಮಯ ಆಗಿದೆ 1:51.5. ಮುಂದಿನ ಗೀತೆ ಬರ್ತಾ ಇದೆ, ಲವ್ ಮಾಕ್ಟೇಲ್ 3 ಚಿತ್ರದ ಹಾಡು. ರಮ್ಯಾ ಭಟ್ ಅಭ್ಯಂಕರ್ ಅವರ ಧ್ವನಿಯಲ್ಲಿ, ರಾಘವೇಂದ್ರ ಅವರ ಸಾಹಿತ್ಯ ಹಾಗೂ ನಕುಲ್ ಅಭ್ಯಂಕರ್ ಅವರ ಸಂಗೀತ ಇರುವ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ತೀರ್ಥರೂಪ ತಂದೆಯವರಿಗೆ ಚಿತ್ರದ ಹಾಡನ್ನು ಕೇಳಿ ಬಂದ್ರಿ. ಇದಾಗಿತ್ತು ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕೊನೆಯ ಗೀತೆ ನಿಮಗೋಸ್ಕರ ಬರ್ತಾ ಇದೆ. ಹೈಗ್ರೀವ ಚಿತ್ರದ ಗೀತೆ, ಲಹರಿ ಮಹೇಶ್ ಹಾಗೂ ಚೇತನ್ ನಾಯ್ಕ್ ಅವರ ಧ್ವನಿಯಲ್ಲಿರುವಂತಹ ಹಾಡು, ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ ಹಾಗೂ ಜುಟ್ ಸ್ಯಾಂಡಿ ಅವರ ಸಂಗೀತ ಇರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನ

0: ಇಂದಲೇ ಕ್ರಮವಹಿಸಬೇಕು. ಚರಂಡಿ ರಾಜಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು. ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2,000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಾಂವಿಧಾನಿಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500 ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ ಎನ್ಎಜಿಎಂಪಿ ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರಿಪಾಸಿಟರಿ ಎನ್ಜಿಡಿಆರ್ ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂ ಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ದ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 ಮಾರ್ಚ್ 31 ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಸ್ನೇಹಿತರೆ, ಸಮಯ ಆಗಿದೆ 2:44:36. ಈಗ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಆಕಾಶವಾಣಿ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ.
2: ಬನ್ನಿ ನಮ್ಮ ಈ ಮಾತುಕತೆಯನ್ನ ಮುಂದುವರಿಸೋಣ.
3: ನಾನು ಶಾರ್ಟ್, ಹಾಡು ಶಾರ್ಟ್, ಶಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ.
2: ನೀವು ಶಾರ್ಟ್ ಆದ್ರೆ ನಿಮ್ಮ ಹೆಸರು, ನಿಮ್ಮ ಕೀರ್ತಿ ದೊಡ್ಡದು.
3: ಏನೋ ಒಂದಿಷ್ಟು ಅವಕಾಶ ಸಿಕ್ತಿರಿ.
2: ಇಲ್ಲ ಮೇಡಮ್, ಎಷ್ಟೊಂದು ಜನ ಮುಂದೆ ಬರೋದೇ ಇಲ್ಲ.
3: ಹೌದು,
2: ಮಾತಿನಿಂದ ಬದುಕು ಕಟ್ಕೊಳ್ಬಹುದು ಅನ್ನೋದು ಗೊತ್ತಾಗಿದ್ದೆ. ನಿಮ್ಮ ಮಾತಾಡಿ ಜನರನ್ನ ಮೆಚ್ಚಿಸಿ ಇದರಲ್ಲೂ ಬದುಕಬಹುದು ಅಂತ ತೋರಿಸ್ಕೊಟ್ಟಂತವ್ರಿ. ನೀವ್ ಇವಾಗ ಏನ್ ಹೇಳಿ,
3: ಬಾಳ ಕರೆಯದ್ರಿ ಮೇಡಮ್, ಬಾಳ ಕರೆಯದ್ರಿ.
2: ನೀವ್ ಇವಾಗ ಏನ್ ಹೇಳಿದ್ರಲ್ಲ, ಪ್ರಾಣೇಶ್ ಅವ್ರು ಇರಬಹುದು, ನೀವು, ಸುಧಾ ಬರಗೂರ್ ಅವರು,
3: ಹೌದು,
2: ಅವರೆಲ್ಲರೂ ಕೂಡ ಮಾತಿನಿಂದ ಇಷ್ಟೆಲ್ಲ ಸಾಧ್ಯನಾ? ಅದು ಕನ್ನಡ ಮಾತು,
3: ಕನ್ನಡ ಮಾತು,
2: ಕನ್ನಡ.
3: ಹೌದ್ರಿ, ಕನ್ನಡ. ಇದು ರಾಜ್ಯೋತ್ಸವ. ನನ್ನ ಮೊಮ್ಮಗ ಒಂದು ಜೋಕ್ ಮಾಡ್ತಾನ್ರಿ. 3 ಮಕ್ಕಳು ನನಗ, ಇಬ್ಬರು ಹೆಣ್ಮಕ್ಳು, ಒಬ್ಬ ಮಗ. 2ನೇ ಮಗಳು ಶ್ವೇತಾ, ಇವ ಅರ್ಥವಾಚಕಿ. ಅಕ್ಕಿನ ಮಗ ಇದ್ದಾನ್ರಿ, 10 ಅದಾನವ. ಇಂದು ಈ ಪಾಪ, ನೀವು ನಿಮ್ಮ ಅವ್ವ ಅಪ್ಪ ಎಂತ ಸ್ಕೂಲಿಗೆ ಹಾಕ್ಯಾರ ನಿನಗ ತಾನ? ಯಾಕೋ ಅಂದೆ, ಕನ್ನಡ ಬಿಟ್ರೆ ಏನೂ ಬರಲ್ಲ ನಿನಗ. ನಾಂದೇ ನಕ್ಕ ಇಂಗ್ಲೀಷ್ನಾಗ ಎಕ್ಸಾಮ್ ಬರೋದು ಪಾಸ್ ಆಗಿ ನೋ ಮಗನ ಅಂತಂದೆ ನಾನು. ಆದ್ರೂ ನಾ ಹೆಚ್ಚು ನೀ ಮಾತಾಡೋದು ಕೇಳಿಲ್ಲ ನಾನು, ಬರೀ ಕನ್ನಡನೇ ಮಾತಾಡ್ತೀಯದೆ. ಇದೇ ಕನ್ನಡ ಮಾತಾಡಿ ಎಷ್ಟು ಫೇಮಸ್ ಆಗಿ ನೋ ಮಗನ ಅಂತ ಹೀಗೆ ಅಂದೆ ಅವರಿಗೆ. ಅದಕ್ಕೆ ಹೌದು, ಇದೇ ಕನ್ನಡದ ಮಾತುಗಳು ನೋಡ್ರಿ. ನಮಗೆ ಕನ್ನಡಕ್ಕೆ ಹೆಚ್ಚು ಮಾತುಗಳು ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡೋದು ಕಲ್ತಿದ್ದು ನಮ್ಮ ತಂದೆನೇ ಕಾಲೇಜಿನ ಪ್ರಿನ್ಸಿಪಾಲರ್ ಇದ್ದಾರೆ, ಇಂಗ್ಲೀಷ್ ಪ್ರೊಫೆಸರ್ ಇದ್ರು. ಅವರು ಇಂಗ್ಲೀಷ್ ಪ್ರೊಫೆಸರ್ ಇದ್ರೂ ನಿರರ್ಗಳವಾಗಿ ಹಳೆಗನ್ನಡದಲ್ಲಿ ಕನ್ನಡ ಮಾತಾಡುತ್ತಿದ್ರಪ್ಪ. ಏನಾರ ಭಾಷಣ ಇದ್ರೆ ನಮ್ಮ ಅಪ್ಪನ ಕಡೆ ಬರ್ಸ್ಕೊಳ್ಳೋದು. ನೀ ಭಾಳ ಶಾಣೆ ಇದ್ದಿತ್ತಾಯಮ್ಮ, ನಿನಗೊಂದ್ಸಲ ಓದಿದ್ರೆ ನೆನಪಿರ್ತದ ಅಂತ ನಮ್ಗನ್ನ ಅದೇ ರಾತ್ರಿ ಬರೆದು ಕೊಡೋದು ಬರ್ಸ್ಕೊತಿದ್ವಿ. ಅದು ಮುಂಜಾನೆ 11 ಭಾಷಣ ಇರ್ತಿತ್ತು.
2: ಹಿಂಗ
3: ಭಾಷಣ ಹಾಡಿನಲ್ಲಿ 1st, 2nd ಪ್ರೈಸ್ ತಗೋತಿದ್ದೀರಿ. ಆದರೆ ಈ ಕನ್ನಡ ಇನ್ನೊಂದು ನಾನು ಸ್ಪಷ್ಟವಾಗಿ ಹೇಳ್ಬೇಕು ನಿಮಗೆ, ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಆಕರ್ಷಕವಾಗಿ ಕನ್ನಡ ಮಾತನಾಡುವ ಗಾನಗಂಧರ್ವ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು.
2: ಹೌದೌದು,
3: ರಾಜ್ಕುಮಾರ್ ಸಿನಿಮಾ ನೋಡಿ ಬೆಳೆದಿವಿ ರೀ ಮೇಡಮ್. ನಾವು ಪ್ರಾಣೇಶ್ ಹೇಳ್ತಿರ್ತಾರ, ನಾವು ಪ್ರಾಣೇಶ್ ನಮ್ಮ ಕೃಷ್ಣೇಗೌಡ ಸರ್ ಎಲ್ಲರಿಗೂ ಭಾಳ ಪರಿಣಾಮಕಾರಿಯಾದ ಮಾತುಗಳು ಅವು, ಒಂದು ಸಿನಿಮಾ ಹಾಡುಗಳು, ಆ ಸಿನಿಮಾದಲ್ಲಿರುವ ಅಭಿನಯ ನಮಗೆ ಕಣ್ಣು ಮುಂದೆ ಕಟ್ಟದಂಗೆ ಇರ್ತಿತ್ತದು. ಅವರು ಭಾಳ ನಮಗೆ ಕನ್ನಡ ಕಲಿಯೋದಕ್ಕೆ ಪರೋಕ್ಷವಾಗಿ ಗುರುಗಳು, ಪ್ರತ್ಯಕ್ಷವಾಗಿ ಕಲಿಸದಿದ್ದರೂ ಪರೋಕ್ಷವಾಗಿ
2: ಒಂಥರ
3: ಅಂದ್ರು. ಹೌದು, ಅವ್ರ ಮಾತುಗಳು. ನಾನು ಡಾಕ್ಟರ್ ವರನಟ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇಡೀ ಕರ್ನಾಟಕದಾದ್ಯಂತ ಕವನ ಸ್ಪರ್ಧೆ ಇಟ್ಟಿದ್ದಾರೆ, ರಾಜ್ಕುಮಾರ್ ಅವ್ರ ಬಗ್ಗೆ ಕವಿತೆ ಬರೋದು ಕಳಿಸ್ರಿ ಅಂತ ಹೇಳಿ. ನಾನು ಅವಾಗವಾಗ ಬರೆಯೋ ಹವ್ಯಾಸ, ಯಾವಾಗೂ ಬರೆಯೋದಿಲ್ಲರಿ ನಾನು. ಅಂಥದ್ರಲ್ಲಿ ಒಂದು ಕವಿತೆ ಬರೆದು ಕಳಿಸ್ತೀನಿ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ. ಅದು ಒಂದು ಪುಸ್ತಕದಲ್ಲಿ ಬಂದದರಿ. ಅದು ಅದೊಂದು ಹಾಡು ಹಾಡಿಬಿಡ್ತೀನಿ ರೀ, ಒಂದು 2 ಮರೆಯದ ನಟ ಸಾರ್ವಭೌಮ, ಮರೆಯದ ನಟ

ಮರ್ಯದಾ ನಟ ಸಾರ್ವಭೌಮ ಗಾಜನೂರಿನ ಮುತ್ತುರಾಜ ಕಲಾಲೋಕದ ಪೂರ್ಣ ತೇಜ ತಂದೆ ಪುಟ್ಟ ಸ್ವಾಮಿಯಿಂದ ಕಲಾ ಪ್ರತಿಭೆ ಪಡೆದೆ ತಾಯಿಯನ್ನೇ ದೇವರೆಂದು ತಿಳಿದೆ ನಟನಾ ಚತುರ ಮಾತುಗಳು ಮಧುರ ನಟನಾ ಚತುರ ಮಾತುಗಳು ಮಧುರ ಗಾನಗಂಧರ್ವನಾಗಿ ಮೆರೆದೆ ಕೀರ್ತಿ ಪಡೆದೆ ಮರೆಯದ

0: ನಿನ್ನ ಮಾತು ಹಾಲು ಜೇನು, ನೀನೇ ಧ್ರುವ ತಾರೆ ಅಂತ ಈ ಒಂದು ಹಾಡ, ಇದು ಕವಿತೆ ಬರೆದಿದ್ದೆ. ಇದು ಹಾಡನ್ನಲ್ಲಿ ಇಲ್ಲಿ ಹಾಡ್ತಿರ್ತೀನಿ. ಅದಕ್ಕೆ ನಮ್ಮ ಕನ್ನಡ ಕಲಿಸಿದಂಥ ಎಲ್ಲ ಕನ್ನಡ ಚಿತ್ರರಂಗಕ್ಕೂ, ಪುಟ್ಟಣ್ಣ ಕಣಗಾಲರ ಚಿತ್ರಗಳು, ನಮ್ಮ ಮೆಚ್ಚಿನ ತಾರೆ ಕಲ್ಪನಾ ಅಭಿನಯದ ಚಿತ್ರಗಳು, ಸಿನಿಮಾಗಳಿಂದ ಭಾಳ ಕಲ್ತೀವ್ರಿ. ಸಿನಿಮಾ ಹಾಡುಗಳಿಂದ, ಆ ಸಿನಿಮಾ ಹಾಡುಗಳೆಲ್ಲ ನನಗೆ ಭಾಳ ಸ್ಫೂರ್ತಿ. ಒಂದೇನೋ ಲೈನ್ ನೆನಪಾಯ್ತಂದ್ರೆ ಅದಕ್ಕೇನೇನೋ ಒಂದಿಷ್ಟು ನೆನಪಾಗಿ ಬರೀಲಿಕ್ಕೆ ಎಷ್ಟು ಬರೀತಿರ್ತದೆ.
1: ಯಾವುದು ಸಿನಿಮಾ ನೋಡೋ ಅಭ್ಯಾಸ ಇದೆಯಾ ಇವಾಗ್ಲೂ?
0: ಸಿನಿಮಾ ನೋಡ್ತೀನಿ ರೀ, ಸಿನಿಮಾ ನೋಡ್ತೀವಿ.
1: ಮೆಚ್ಚಿನ ನಟ ರಾಜ್ಕುಮಾರ್?
0: ಮೆಚ್ಚಿನ ನಟ ರಾಜ್ಕುಮಾರ್, ಅನಂತನಾಗ, ವಿಷ್ಣುವರ್ಧನ. ನಾವು ಹಳೆ ಮಂದಿ ಅಲ್ಲ, ಈಗ ಸ್ವಲ್ಪ ನೋಡೋದು ಕಡಿಮೆ ಆಗೈತೆ.
1: ಕಡಿಮೆ ಆಗಿದೆ.
0: ಆದ್ರೂ ನನ್ನ ಮಗಳು, ನಾನು ಆರ್ ಆರ್ ನಗರದಾಗ ಇರ್ತೀವಲ್ಲ, ಈ ಸಿನಿಮಾ ನೋಡ್ತಿರ್ತೀವಿ. ಯಾಕಂದ್ರೆ ಕನ್ನಡಿಗರು ನಾವೇ ಸಿನಿಮಾ ನೋಡದೆ ಇದ್ರೆ ಕನ್ನಡ ಹೆಂಗ್ ಉಳಿಬೇಕು? ಟಿಕೆಟ್ ತಗೊಂಡು ಹೋಗ್ಬೇಕು, ನಾಟಕ ಆಗ್ಲಿ ಸಿನಿಮಾ ಆಗ್ಲಿ. ನಾಟಕನು ಬಹಳ ನೋಡ್ತೀನಿ ಮೇಡಮ್, ನಾನು ಬಹಳ ನಾಟಕಗಳು.
1: ನಿಮ್ ಕಡೆ ಬಿಜಾಪುರದಲ್ಲಿ?
0: ಬೆಂಗಳೂರಾಗ ಬಾಳ್ರಿ. ಅರುಂಧತಿ ನಾಗ್ ಅವರು
1: ಇತ್ತೀಚೆಗೆ ಯಾವ್ದು ನೋಡಿದ್ರಿ?
0: ಇತ್ತೀಚೆಗೆ ನೋಡ್ರಿ ಮೇಡಮ್, ನಾನು ಈ ಒಂದು 3 ತಿಂಗಳದಾಗ ಒಂದು 6-7 ನಾಟಕ ನೋಡಿದ್ದೀನಿ. ನನಗೆ ಬಹಳ ಇನ್ನೊಂದು ದುಃಖದ ವಿಷಯ ಏನಂತಂದ್ರೆ, ಯಶವಂತ್ ಸರ್ ದೇಶಪಾಂಡೆ ಅವರು ಎಂಥ ಕಲಾವಿದರು, ಎಂಥ ಹೃದಯವಂತ ಕಲಾವಿದರು. ಅವರು ಮಾಲತಿ ಕೂಡ ಕಲಾವಿದೆ, ಅವರಿಬ್ರು ಉತ್ತರ ಕರ್ನಾಟಕದವರು. ಎಷ್ಟು ಚಂದ
1: ಸಿನಿಮಾದಲ್ಲಿ, ಧಾರಾವಾಹಿಯಲ್ಲಿ, ಎಲ್ಲದರಲ್ಲೂ
0: ಎಲ್ಲದರಲ್ಲಿ ಭಾಗವಹಿಸೋರು. ಅವರು ಒಂದು ನಾಟಕ ಮಾಡಿದ್ದರು, ಅಮರ ಮಧುರ ಸಂಗಮ ಅಂತ. ಆ ನಾಟಕ ನೋಡಕ್ ಹೋಗಿದ್ದೆ ನಾನು. ಅದರಲ್ಲಿ ವೀಣಾ ಸುಂದರ, ವೀಣಾ ಆಮೇಲೆ ಅವ್ರ ಪತಿ ಸುಂದರ ಮಾಡಿದಂತ ನಾಟಕ. ಅದಕ್ಕೆ ಅದು ನೋಡಿ ಬಹಳ ಖುಷಿ ಆಯ್ತು. ಪುಕ್ಕಟ ಸಲಹೆ ಅಂತ ನಮ್ಮ ಡುಂಡಿರಾಜರು ಬರೆದಿದ್ದರಿ, ಅದೊಂದು. ಮೊನ್ನೆ ನನ್ನ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಅವರ ಶ್ರೀಮತಿ ರಾಜೇಶ್ವರಿ ಅವರು ಬರೆದದ್ದು, ಅದು ಕಾದಂಬರಿ ನಾಟಕ ರೂಪದ.

0: ಬಂದದರಿ ಪರಮ ಮತ್ತು ಅವರ ಶ್ರೀಮತಿ ಸವಿತಾ, ಅವರು ಎರಡೂ ಪಾತ್ರಗಳಲ್ಲಿ ಗಂಡ ಹೆಂಡತಿ ಪಾತ್ರ ಅವರೇ ಮಾಡಿದ್ದಾರೆ. ತೇಜಸ್ವಿ ಪರಮೇಶ್ವರ ಅಂತಿದ್ದಾರೆ, ಪರಮ ಪರಮೇಶ್ವರ ಅವರೇ ಇಬ್ರು ಮಾಡ್ಯಾರ್ರಿ. ಅಗದಿ ನೀವು ನೆಕ್ಸ್ಟ್ ಟೈಮ್ ಎಲ್ಲಿ ಬರ್ತದ ಅಲ್ಲಿ ನಾಟಕ ನೋಡ್ರಿ, ಬಹಳ ಒಳ್ಳೆ ನಾಟಕ, ಬಹಳ ಚಂದ ಅಭಿನಯಿಸ್ಯಾರ, ಬಹಳ ಚಂದ ಬರದಾರ, ಡೈರೆಕ್ಷನ್ನು ಹಂಗೆ. ಕಲಾಗ್ರಾಮ ಫಸ್ಟ್ ನಾಟಕದ ಫಸ್ಟ್ ಪ್ರಯೋಗನೇ ನಾವು ಹೋಗಿ ನೋಡಿ ಬಂದಿವಿ ರೀ, ಕಲಾಗ್ರಾಮದಾಗಿತ್ತು. ಆಮೇಲೆ ಎರಡು ಮೂರು ಕಡೆ ಆದ್ರೆ
1: ಇವಾಗ ಇವಾಗ ಕನ್ನಡ ಮಾತಾಡುವಾಗ ಪರಿಶುದ್ಧ ಕನ್ನಡ ಮಾತಾಡಲ್ಲ,
0: ಮಾತಾಡಕ್ ಬರಲ್ಲ ಹೌದು
1: ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಕನ್ನಡ ಮಾತಾಡೋರ್ಗೆ? ಅಥವಾ ಯಾವ ತರ ಕನ್ನಡ ಮಾತಾಡ್ಬೇಕು? ಹಿಂಗ ಈಗ ನಿಮ್ಮ ಹಂಗೆ ಯಾರೋ ನಾನೊಬ್ಬ ಭಾಷಣಕಾರ್ತಿ ಆಗ್ಬೇಕು, ನಾನೊಬ್ಬ ನಗೆ ಭಾಷಣಕಾರ್ತಿ ಆಗ್ಬೇಕಂದ್ರೆ ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ಯಾವ ತರ ತಯಾರಿಗಳು ಬೇಕು? ಅವ್ರು ಏನ್ ಅಭ್ಯಾಸ ಮಾಡ್ಕೊಳ್ಬೇಕು?
0: ಯಾವುದೇ ಇರಲಿ ನಿಷ್ಠೆ ಇರ್ಬೇಕ್ರಿ, ಬಹಳ ಡೆಡಿಕೇಶನ್ ಇರಬೇಕು. ನಾವು ಸುಮ್ಮನೆ ಹಂಗ ಹಿಂಗ ಕೇರ್ಲೆಸ್ ಮಾಡಬಾರ್ದು, ಅದರಲ್ಲಿ ಪೂರಾ ಗಮನ ಇಟ್ಟು ಲಕ್ಷ್ಯ ಕೊಟ್ಟು ನಾವು ಇದನ್ನ ಮಾಡೇ ಮಾಡ್ತೀನಿ, ಇದನ್ನ ಹಾಡೇ ಹಾಡ್ತೀನಿ, ಇದನ್ನ ಬರದೇ ಬರಿತೀನಿ, ಇಷ್ಟೆಷ್ಟೇ ದೊಡ್ಡ ಡೈಲಾಗ್ ಇದ್ರು ನಾ ಹೇಳ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ರೀ, ಆತ್ಮವಿಶ್ವಾಸನೇ ಬಹಳ ದೊಡ್ಡದು ಎಲ್ಲಕ್ಕಿಂತ. ಅದಕ್ಕೆ ಈಗಿನ ಈಗ ರಾಜ್ಯೋತ್ಸವದ ಸಮಾರಂಭದೊಳಗೆ ನನಗೊಂದು ಎಲ್ಲ ಕಡೆ ಒಂದು ಹಾಡ ಹಾಡ್ತಿರ್ತೀನಿ.

0: ಕನ್ನಡ ನುಡಿಮುತ್ತೆ ಅಂದ ಅಂದಂಗ ಕನ್ನಡ ಮಾತಾಡೋದೇ ನಮಗ ಬಹಳ ಚಂದ ಅನಿಸ್ತದ, ಕೇಳಾಕು ಚಂದ, ಮಾತಾಡಕ್ಕೂ ಚಂದ. ಕನ್ನಡ ಮಾತುಗಳಿಂದಲೇ ನಗೆ ಹಬ್ಬ ಮಾಡಿ ನಾನು ಅಸಂಖ್ಯಾತ ಕನ್ನಡಿಗರ ಪ್ರೀತಿ ಪಡೆಯುವಂತ ಭಾಗ್ಯ ಸಿಕ್ಕದ.
1: ಹೌದು,
0: ಆಮೇಲೆ ಎಷ್ಟು ನಾವೆಲ್ಲ ಹೋದಲ್ಲಿ ಮೇಡಮ್ ನಾವು ನೋಡಿರ್ತೀವಿ, ನಿಮ್ಮ ಮಾತು ಕೇಳಿರ್ತೀವಿ, ನಿಮ್ಮ ಹಾಡ ಕೇಳಿರ್ತೀವಿ ಅಂತಾರಲ್ಲ, ಅದಕ್ಕೆ ನಮ್ಮ ರಾಜ್ಕುಮಾರ್ ಅವರು ಹೇಳದಂಗ ಅಭಿಮಾನಿಗಳೇ ದೇವರುಗಳವರು, ಅವರ ಅಭಿಮಾನ ನಮಗೆ ಮತ್ತಷ್ಟು ಟಾನಿಕ್ ಆಗ್ತದೆ.
1: ಖಂಡಿತ,
0: ಅದು ಬಹಳ ಸ್ಫೂರ್ತಿ.
1: ಕೇವಲ ಮಾತುಗಳನ್ನ ನಾವು ಹೇಳುವಂತ ಮಾತುಗಳನ್ನ ಕೇಳಿ ಅವರು ಅಷ್ಟು ಪ್ರೀತಿ ತೋರಿಸ್ತಾರೆ.
0: ಹೌದು ಹೌದು,
1: ಆ ಗೌರವ ಕೊಡ್ತಾರೆ.
0: ದುಬೈಗೆ ಹೋದೆ, ಬೆಹರೀನ್ ಮತ್ತ ಅಬುಧಾಬಿ ಇಲ್ಲೆಲ್ಲ ಹೋದ್ರು ನಮ್ಮ ಕನ್ನಡ ಸಂಘದವ್ರು ಅದಾರ, ಇಲ್ಲಿ ಕನ್ನಡ ಸಂಘದವ್ರು ಅದಾರ, ಬಸವ ಸಮಿತಿಯವ್ರು ಅದಾರ. ನಮ್ಮಂತಹ ಕನ್ನಡ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಮಾಡಿಸಿ ದೇಶ ತೋರಿಸಿ ಎಷ್ಟು ನಮಗ್ ಪ್ರೀತಿ ಕೊಡ್ತಾರೆ.
1: ಅದಕ್ಕೆಲ್ಲ ಕಾರಣ ಆಗೋದು ನಮ್ಮ ಕನ್ನಡ,
0: ಕನ್ನಡ, ಕನ್ನಡ ಭಾಷೆ, ಕನ್ನಡ ಮಾತು, ಕನ್ನಡದ ಹಾಡುಗಳು. ಇನ್ನ ನಮ್ಮ ಭಾಷೆ ಒಂದು ಹಾಡು ಬರ್ತದ, ಅದು ನಮ್ಮ ಹೌಸಲೇಖಾ ಅವರು ಬರೆದಂತಹ ಬಹಳ ಚಂದ ಹಾಡದು. ಬೆಂಗಳೂರಲ್ಲಿ ಬೋಂಡಾ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡಾ ಅಂದ್ರೆ ಎಳನೀರು ಕಾಯಿಯಂತೆ, ಗದಗಿನಲ್ಲಿ ಪೂರಿ ಜೊತೆ ಭಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಭಾಜಿ ಕಟ್ತಾರೆ, ಮೈಸೂರಲ್ಲಿ ಹೊಲ ಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ
1: ಭೂತಾಯಿ
0: ಅಂತಾರೆ. ಹಿಂಗ್ ಹಾಡ್ ಬರ್ತಾವ್ರಿ. ಅದಕ್ಕ

ಸಂಧಿಸಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಓ ನೋಟಿನೊಳಗ ನಮ್ಮ ಕನ್ನಡ ಭಾಷೆ ಅದ ನಾಲ್ಕನೆಯ ಸ್ಥಾನಮಾನ ಅದರಿದ್ರೆ. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು ಹದಿನಾಲ್ಕು ಭಾಷೆಯ ಭಾಷೆ ಇದು. ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನವಿದೆ ಅಂತ ಹಾಡ ಬರ್ತದ. ಹಂಗ ಇವತ್ತ ನಾವು ನೀವೆಲ್ಲ ಮಕ್ಕಳಿಗೆ ಕಲಿಸ್ರಿ, ಎಲ್ಲ ಭಾಷೆ ಕಲಿಸ್ರಿ, ನಮಗೇನು ಬ್ಯಾಸರಿಲ್ಲ, ಭಾಷೆಗೂ ನಮಗೂ ಏನು ದ್ವೇಷ ಇಲ್ಲ. ಮರಾಠಿ, ಹಿಂದಿ, ಇಂಗ್ಲೀಷ್ ಎಲ್ಲ ಭಾಷೆ ಮಾತಾಡಲಿ, ಆದ್ರೆ ನಾಲಿಗೆ ಮ್ಯಾಲೆ ಹೃದಯದ ಭಾಷೆ, ಅಂತರಂಗದ ಭಾಷೆ ಅದು ಕನ್ನಡ ಆಗಿರಬೇಕು ಅಂಥೇಳಿ ನನ್ನ ಮಾತ್ರೆ. ಬೆಂಗಳೂರು, ಅಮೇರಿಕಾ, ಜಪಾನ್ಗೆ ಹೋಗ್ಬಿಡ್ತಾರೆ, ಸೈಂಟಿಸ್ಟ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ. ಅವ್ರಿಗೇನು ಹೇಳೋದಂದ್ರೆ ಮನ್ಯಾಗ ಕಂಪಲ್ಸರಿ ತಪ್ಪದೇ ಕನ್ನಡ ಮಾತು ಕಲಿಸ್ಬೇಕು ಅವ್ರಿಗೆ. ಕನ್ನಡ ಮಾತಾಡೋದ್ರಿಂದ ಭಯಂಕರ ಖುಷಿ ಅನಿಸ್ತದೆ ರೀ, ಅಭಿಮಾನ ಅನಿಸ್ತದೆ. ನಾವು ಕನ್ನಡಿಗರಾಗ ನಾವೇ ಕನ್ನಡ ಮರೆತ್ರೆ ಹೆಂಗೆ ಅನ್ನೋ ಅಂಥ ಮಾತು. ಅದಕ್ಕೆ ಇನ್ನೊಂದು ಮಾತು ಹೇಳಿಬಿಡ್ತೀನಿ. ಬೆಂಗಳೂರಾಗ ನೋಡ್ರಿ ಮೇಡಮ್, ಈ ಎಲ್ಲ ಮಂದಿ ಬಂದು ಬೆಂಗಳೂರದಾಗ ಸೆಟ್ಲ್ ಆಗಿಬಿಟ್ಟಾರೆ. ನಮ್ಮ ಸಿಂದಗಿ, ನಮ್ಮ ವಿಜಾಪುರ ಜಿಲ್ಲೆ ಸಿಂದಗಿಯವ್ರು ನಾವು. ಸಿಂದಗಿಯೊಳಗೆ ಬಿ ಆರ್ ನಾಡಗೌಡ ಅಂತೇಳಿ ಡಾಕ್ಟರ್ ಇದ್ದಾರೆ, ಅವ್ರ ಮಗ ಗುರುರಾಜ ನಾಡಗೌಡ ಬೆಂಗಳೂರಲ್ಲಿ ಅದಾರೆ. ಅವ್ರು ಒಂದು ಮೂರು ಸಿನಿಮಾ ತೆಗ್ದಾರೆ, ಮೂರು ಸಿನಿಮಾ ತೆಗ್ದಾರೆ. ನಾ ಯಾಕೆ ನಿಮಗೆ ಹೇಳಾಕತ್ತೀನಿ

0: ಅಂದ್ರೆ ಒಂದು ಭಾಳ ಚಂದ ಹಾಡು ಬರ್ತದ ಅದು ಅಮೃತ್ ಅಪಾರ್ಟ್ಮೆಂಟ್ಸ್ದಾಗ. ಮಂದಿಯೆಲ್ಲ ಹೆಂಗೆ ಬಂದಾರ ಬೆಂಗಳೂರದಾಗ, ಹಾ ಭಾಳ ಚಂದ ಅದರಿ ಅದು. ಹ್ಞೂ, ನಾವು ಬಂದೇವ ನಾವು ಬಂದೇವ ಬೆಂಗಳೂರ ನೋಡೋದಕ್ಕೆ, ನೋಡಿ ಬದುಕ ಕಟ್ಟಿಕೊಂಡು ಬಾಳೋದಕ್ಕೆ. ಗೀಯ ಗೀಯ ಗಾಗಿಯ ಗೀಯ ಗೀಯ, ಆ ಊರು ಈ ಊರು ಬಿಟ್ಟು ಬಂದಾರ ಬೆಂಗಳೂರು ಸೇರಿಕೊಂಡಾರ. ಗೊತ್ತಿಲ್ಲ ಇವರಿಗೆ ನೂರಾರು ತೆಗ್ಗತ್ಯವರ, ಮೆಟ್ರೋ ಬಿ ಎಂ ಟಿ ಸಿ ಓಲಾ ತುಂಬಿ ತುಳುಕತಾವ, ಹಕ್ಕಿ ಹಂಗೆ ಹಾರಾಡತೈತಿ ಜೀವ. ಎಲ್ಲ ಭಾಗದ ಜನ ಇಲ್ಲಿ ಬಂದಾರ್ರಿ, ಮಗ ಅಲ್ಲಿದಾನ, ಶಶಿ ಅಲ್ಲಿದಾರ. ಹಿಂಗಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಇಂಥವೆಲ್ಲ ಹಾಡು ಹಾಡ್ತಿರ್ತೀನಿ ಅನ್ನೋ ಮಾತು. ನಾ ಎಲ್ಲರೂ ಹೊರಗೆ ಕಾರ್ಯಕ್ರಮಕ್ಕೆ ಹೋಗಿರ್ತೀನಲ್ಲ, ನೋಡೋಣ ಏನಂದು ಬಿಡ್ತಾರೆ ಅವರು, ಹಿಂಗೆ ಎಲ್ಲೇ ನುಡಿಯುವಲ್ಲ ಎಲ್ಲೇ ನುಡಿಯುವಲ್ಲ ಅಂತಾರೆ. ಯಾಕಂದರೆ ಹಿಂದೂ ಶಾಲೆ ಮಟ್ಟ ನೀವು ಹಿಂದೂ ಮತ್ತೆ ಶಾಲೆ ಮಟ್ಟ ನೀವೇ ರೀ ಅಂತಾರೆ. ಅವ್ರು ಇವ್ರು ಟಿ ವ್ಯಾಗ ಒಳಗೆ ಬರ್ತೀರಲ್ರಿ ಅಂತಾರೆ. ಇವ್ ನಮ್ಮ ಮೇಕಪ್ ಮಾಡಿರ್ತಾರಪ್ಪ ಅಂತಿರ್ತೀವಿ, ಇವ್ ಭಾಳ ಎತ್ತರ ಕಾಣ್ತೀರಿ ಮೇಡಮ್ ಅಂತಾರೆ.
1: ಕೂರ್ತಿರ್ತಾರೆ.
0: ಆಮೇಲೆ ನಾನು ಮೂಡುಬಿದಿರೆಗೆ ಹೋಗಿದ್ದೆ ರೀ, ಆಳ್ವಾಸ್ ನುಡಿಸಿರಿ, ಬಂದು ಹೋದ ಕೂಡಲೇ ಹಿಂದೂಮತಿ ಶಾಲಿ ಮಠ ನಮ್ದು ಅಡ್ಡೆಸ್ರಿ ಅದು. ಅವರು ಮೇಡಮ್ ಅವರು ಏನ್ರಿ ಮೇಡಮ್ ಶಾಲಿ ಮಠ ಎಲ್ಲಿ ಬರ್ತದೆ ಅಂದರು. ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತದ್ರಿ ಅಂದೆ. ನಾ ಅವರು ಸರ್ನೇ ಮತ್ತೆ ತಿಳ್ಕೊಂಡಾರ್ರಿ, ಅದಕ್ಕೆ ನಮ್ದು ಶಾಲಿ ನಮ್ಮ ಕಡೆ ಅಡ್ರೆಸ್ ಇರ್ತಾವ್ರಿ. ಅಡ್ರೆಸ್ ಇಡ್ಲಾಕ ನಮ್ಮ ಮಂದಿಗೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಜೀರಿಗೆ ಮತ್ತು ಸಕ್ರಿ ಕತ್ರಿ ಇವೆಲ್ಲ ಇಡ್ತಾರ. ಮನಿ ತಗೊಳ್ರಿ, ಹಾದಿ ಮನಿ ಬೀದಿ ಮನಿ ಮಹಾಮನಿ ಆ ಮನಿ ಎಲ್ಲ ಎಲ್ಲ ಹೆಸರು ಇಡ್ತಾರ. ಅದಕ್ಕೆ ನಮ್ಮ ಭಾಗದಾಗ ಇವೆಲ್ಲ ಅಡ್ಡ ಹೆಸರು ರೀ ಸರ್ನೇಮ್ ಅಂತ ಹೇಳಿ.
1: ಉತ್ತರ ಕರ್ನಾಟಕದ ಕಡೆ ಕಡ್ಡಾಯ ಅದು.
0: ಕಡ್ಡಾಯ ರೀ, ಹೌದ್ರಿ ಹೌದು.
1: ಯಾವಾಗ್ಲೂ ನಿಮ್ಮನ್ನ ಟಿವಿಯಲ್ಲಿ ನೋಡ್ತಾ ಇದ್ವಿ, ಇವತ್ತು ಬೆಂಗಳೂರು ಆಕಾಶವಾಣಿಗೆ ಬಂದಿದ್ದೀರಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮಗಾಗಿ ಸಮಯ ಮಾಡಿಕೊಂಡು ಇಷ್ಟೊತ್ತು ಕೂತು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಮತ್ತೆ ಮತ್ತೆ ಆಕಾಶವಾಣಿ ಕಡೆಗೆ ಬರ್ತಾ ಇರಿ ಅಂತ ಹೇಳ್ತಾ ಇಂದುಮತಿ ಸಾಲಿಮಠ ಮೇಡಮ್, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು.
0: ಮತ್ತೆ ಆಕಾಶವಾಣಿಗೆ ಬಂದು ಕಾರ್ಯಕ್ರಮ ಮಾಡೋ ಅವಕಾಶ ಸಿಕ್ತು. ಎಲ್ಲರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
2: ಇದುವರೆಗೂ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಚಂದು ಬಾನುಲಿ ಬಂಧು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಸಮಯ ಆಗಿದೆ 3:15. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಎಸ್ಪಿ ಗೀತಾ ಅವರು. ಮೇಡಮ್ ನಮಸ್ಕಾರ.
4: ನಮಸ್ತೆ.
3: ಈಗ ಕೆಲವು ಸಲ ಬೇರೆ ಬೇರೆ ಆರೋಪಗಳು ಆದಾಗ ಕೇಸ್ ಆಗುತ್ತೆ, ಮತ್ತೆ ಪೊಲೀಸರು ಕೂಡ ಅಲ್ಲಿ ಮಧ್ಯಪ್ರವೇಶಿಸ್ತಾರೆ. ಆ ಸಂದರ್ಭಗಳಲ್ಲಿ ಬೇರೆ ಬೇರೆ ದಾಖಲೆಗಳನ್ನು ಅವರು ವಶಪಡಿಸಿಕೊಳ್ತಾರೆ. ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು. ಆ ವಸ್ತುಗಳನ್ನು ವಶಪಡಿಸಿಕೊಂಡ ನಂತರ ಅದನ್ನು ಮತ್ತೆ ವಾಪಸ್ ತಗೋಬೇಕು ಅಂತ ಇರುತ್ತೆ. ಉದಾಹರಣೆ, ಈಗ ಮೊಬೈಲನ್ನು ಇಸ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ವಸ್ತುವಿಂದ ಏನೋ ಆಯಿತು, ಇಂಥ ಸಂದರ್ಭದಲ್ಲಿ ಯಾವುದೋ ವಾಚ್ ಇತ್ತು, ಅಥವಾ ಏನೋ ಸ್ಪೆಕ್ಸ್ಗಳು ಇರ್ಬೋದು. ಒಟ್ಟಾರೆ ಯಾವುದೇ ವಸ್ತುಗಳು ಅಪರಾಧ ನಡೆದ ಸಂದರ್ಭಗಳಲ್ಲಿ ವಶಪಡಿಸ್ಕೊಂಡಿರ್ಬೋದು, ಆದರೆ ಅದನ್ನು ವಾಪಸ್ ಪಡೀಬೇಕು ಮತ್ತೆ ನಾವು ಅಂತಿರುತ್ತೆ. ಹಣನೂ ಇರ್ಬೋದು, ಹಣದ ಪೆಟ್ಟಿಗೆ ಇರ್ಬೋದು, ಅದನ್ನು ವಾಪಸ್ ತಗೋಬೇಕು. ಹೇಗೆ ಇದನ್ನು ಮುಂದುವರಿಸ್ಬೇಕು ಮೇಡಮ್?
4: ಈ ಸರಿಯಾದ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಯಾವುದೇ ಒಂದು ಆರೋಪವಾದಂತಹ ಸಂದರ್ಭದಲ್ಲಿ ಅದನ್ನು ಒಂದು ಪಂಚನಾಮೆಗೋಸ್ಕರನಾರಾಗ್ಲಿ, ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಆಗಲಿ, ಇಲ್ಲಾಂದ್ರೆ ಕೆಲವೊಂದು ವಸ್ತುಗಳನ್ನಾಗಿ ಪೊಲೀಸ್ನವರು ತನಿಖೆ ಮಾಡೋ ಸಂದರ್ಭದಲ್ಲಿ ವಶಪಡಿಸ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಅದು ಮೊಬೈಲ್ ಆಗಿರ್ಬೋದು, ಈಗ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅವರ ಒಂದು ವೆಹಿಕಲ್ ಇರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, FC ಇರ್ಬೋದು, ಈ ಕೆಲವೊಂದು ಏನು ಸಂಬಂಧಪಟ್ಟಿರುತ್ತಂತೆ ಅದೊಂದು ಡಾಕ್ಯುಮೆಂಟ್ಸ್ ಆಗಲಿ ತಗೊಂಡಿರ್ತಾರೆ, ಮತ್ತೆ ವಸ್ತುಗಳನ್ನೆಲ್ಲ ಸಹ ತಗೊಂಡಿರ್ತಾರೆ.

0: ಮಾಡ್ತಾರೆ. ಅದೇ ರೀತಿ ಕಾರ್ ಆಕ್ಸಿಡೆಂಟ್ ಆದಾಗ್ಲಾಗ್ಲೂ ಪ್ರತಿಯೊಂದು, ಮತ್ತೆ ಇವಾಗ ಒಂದು ಮರ್ಡರ್ ಆಗಿರುತ್ತೆ, ಆ ಮರ್ಡರ್ನಲ್ಲಿ ಬಳಸಿದಂಥ ವಸ್ತುಗಳನ್ನ ಸಹ ಅವರು ವಶಪಡಿಸ್ಕೊಂಡಿರ್ತಾರೆ. ಆ ವಶಪಡಿಸ್ಕೊಂಡಂಥ ವಸ್ತುಗಳನ್ನ ನಾವು ಯಾವ ರೀತಿ ಪಡಿಬಹುದು ಅಂತ ಅಂದರೆ, ನಮ್ಮ ಹಿಂದೆ ನಮ್ಮ ಸಿ ಆರ್ ಪಿ ಸಿ ಪ್ರಕಾರ 457 ಪ್ರಕಾರ ಅದನ್ನು ವಶಪಡಿಸ್ಕೊಳ್ಬಹುದು ಅಂತ ಇತ್ತು. ಈಗ ಆ ಸೆಕ್ಷನನ್ನು ಚೇಂಜ್ ಮಾಡಿದ್ದಾರೆ. ಸೆಕ್ಷನ್ 503 ಆಫ್ BNSS ಕಾಯ್ದೆ ಪ್ರಕಾರ ಆ ಒಂದು ಏನು ವಸ್ತುಗಳನ್ನ ವಶಪಡಿಸ್ಕೊಂಡಿರ್ತಾರೋ ಅಂಥ ವಸ್ತುಗಳನ್ನ ನಾವು ಕೋರ್ಟಿನ ಮೂಲಕ ಅಪ್ಲಿಕೇಶನ್ಸ್ ಹಾಕಿ ಮತ್ತೆ ವಾಪಸ್ಸು ತೆಗೆದುಕೊಳ್ಬಹುದು. ಅಂದರೆ ಕೇಸು ಮುಗ್ದಿರಬೇಕು, ಮತ್ತೆ ಒಂದು ಕೇಸು ಮುಗ್ದಿಲ್ಲ ಅಂದಾಗ ಅದನ್ನು ಅಂಡರ್ಟೇಕ್ ಮಾಡಿಕೊಂಡು, ಅಂದರೆ ನಾವು ಕೋರ್ಟಲ್ಲಿ ಯಾವಾಗ ನಮ್ಮನ್ನು ಕಾಲ್ ಮಾಡಿ ಕರೀತಾರೆ, ಈ ಒಂದು ಕೇಸಿಗೆ ಈ ಒಂದು ಏನು ತೆಗೆದುಕೊಂಡು ಹೋಗ್ತಿದ್ದೀರಾ ಒಂದು ವೆಹಿಕಲ್ ಆಗಿ, ಅವತ್ತೊಂದು ದಿನ ಅದನ್ನು ಕೋರ್ಟ್ ವಿಚಾರಣೆ ಸಮಯದಲ್ಲಿ ನೀವು ತಂದು ಹಾಜರ್ಪಡಿಸಬೇಕು ಅಂತ ಹೇಳಿರ್ತಾರೆ. ಸೊ ಒಂದು ಆ ಡೈರೆಕ್ಷನ್ಸ್ ಮೇಲೆ ವಾಪಸ್ಸು ತಗೊಂಡ್ಬರ್ಬೋದು. ಈ ರೀತಿ ಒಂದು ಸೆಕ್ಷನ್ 503 ಪ್ರಕಾರ ನಾವು ಅದನ್ನು ವಶಪಡಿಸಿಕೊಳ್ಬಹುದು.
1: ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಾಕಷ್ಟು ವೆಹಿಕಲ್ಗಳು ನಿಂತಿರ್ತವೆ, ಲಾರಿ ಬಸ್ಸು ಸಣ್ಣ ಪುಟ್ಟ ವೆಹಿಕಲ್ಗಳನ್ನ ನಿಂತ್ಕೊಂಡು ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಗಳು ಅಥವಾ ದೊಡ್ಡ ದೊಡ್ಡ ಕ್ರೇನ್ಗಳು ಕೂಡ ಅಂದ್ರೆ ದೊಡ್ಡ ದೊಡ್ಡ ಯಂತ್ರಗಳು ಅವೆಲ್ಲ ಇರ್ತವೆ. ನೋಡಿದಾಗ ಅಲ್ಲಿ ನಿಲ್ಸಕ್ಕೆ ಜಾಗ ಇರಲ್ಲ, ಆದರೆ ಆ ಒಂದು ಕೇಸ್ ಮುಗಿಯೋ ತನಕ ಅವು ಅಲ್ಲೇ ಇರ್ತವೆ ಅಂತಂಥೇಳಿ ನಾವು ಜನರು ಕೂಡ ನೋಡಿದವರು ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ತಾವು ಇದೀಗ ಒಂದು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಅದು ಬಳಸೋರಿದ್ರೆ ಒಂದು ವೆಹಿಕಲ್ ಇದ್ದರೆ ಅದು ಡ್ಯಾಮೇಜ್ ಆಗಿದ್ದಿಲ್ಲ ಅಂತಂದರೆ, ಅದು ಸುಸ್ಥಿತಿಯಲ್ಲಿ ಇತ್ತಂತಂದರೆ, ಆದರೆ ಅಪರಾಧ ಸಂದರ್ಭಗಳಲ್ಲಿ ಅದು ಏನಾದರೂ ಬಳಕೆ ಆಗಿದ್ರೆ ಅದನ್ನು ಮತ್ತೆ ತಗೊಂಡು ಮತ್ತೆ ಕೋರ್ಟ್ ಅವರು ಇದನ್ನು ಅಲ್ಲಿ ಪ್ರಸ್ತುತಪಡಿಸಬೇಕು ಅಂತಂದಾಗ ಅದನ್ನು ಅಲ್ಲಿ ಕೊಡಬಹುದು. ಹೀಗೆ ಒಂದು ವಸ್ತು ಮೊಬೈಲ್ ಆಗಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದನ್ನು ನಾವು ವಾಪಸ್ಸು ನಮ್ಮ ಸುದೀರ್ಪಿಗೆ ಅದನ್ನು ಕೋರ್ಟ್ ಮೂಲಕವಾಗಿ ತೆಗೆದುಕೊಂಡು ಕೋರ್ಟ್ ಕೇಳಿದಾಗ ಅದನ್ನು ಹಾಜರುಪಡಿಸೋ ಆ ಸಮಯದಲ್ಲಿ ನಾವು ಸ್ಪಂದಿಸಿದರೆ ಏನು ಸಮಸ್ಯೆ ಇಲ್ಲ ಅಂತ ಅನ್ನೋದನ್ನ ಹೇಳಿದಿರಿ.
0: ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಾಂಡ್ ಸಹ ಬರೆಸ್ಕೊಡ್ಬೇಕಾಗತ್ತೆ, ಯಾಕೆಂದ್ರೆ ಸುಮ್ಮನೆ ನಮ್ಮ ಕೋರ್ಟಿನ ಮೂಲಕ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ.
1: ಕಾನೂನಿನಲ್ಲಿ ಒಂದು ಅವಕಾಶ ಇದೆ ಅಂತ ಮಾಹಿತಿ ಮಾಡಿಕೊಟ್ಟಿದ್ದೀರಿ ಎಸ್ ಪಿ ಗೀತಾ ಮೇಡಮ್ ಅವರೇ, ತುಂಬಾ ಧನ್ಯವಾದಗಳು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಹಾಯ್ ಹಲೋ ನಮಸ್ತೆ ಶುಭ ಮಧ್ಯಾಹ್ನ ಕೇಳುಗರೆ. ಈಗ ಸಮಯ ಆಗಿದೆ 3:06:25. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಆತ್ಮೀಯ ಕೇಳುಗರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ಪ್ರತಿದಿನ 3:00-4:00 ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ದಿನಕ್ಕೊಂದು ವಿಷಯದಂತೆ ಪ್ರಶ್ನೆಗಳು ನಿಮಗೋಸ್ಕರ ಕೇಳಲಾಗುತ್ತೆ. ಮಾಹಿತಿ ಹಾಗೂ ಮನರಂಜನೆಯ ಜೊತೆಗೆ ಸುಮಧುರವಾದ ಹಾಡುಗಳು ನಿಮ್ಮನ್ನು ರಂಜಿಸಲು ಎಂದಿನಂತೆ FM ರೈನ್ಬೋನಲ್ಲಿ ಇಂದು ಸಹ ಇದೆ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ನಾವಂತೂ ಕೇಳ್ತೀವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನೀವು ಸಹ ತಯಾರಾಗಿರಬೇಕು, ತಯಾರಾಗಿದ್ದೀರಾ ಅಂತ ಅನ್ಕೋತಾ

ಮನೋರಂಜನೆಯನ್ನು ಕೊಡೋದಕ್ಕೆ, ಹಾಗೆ ನಿಮಗೆ ನಿಮ್ಮನ್ನು ರಂಜಿಸಲಿಕ್ಕೆ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾದರೆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ರೆಡಿಯಾಗಿದ್ದೀರಾ ಅಂತ ಅನ್ಕೋತಾ ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಚಿತ್ರದ ಅಡಿಬರಹವನ್ನು ಹೇಳಲಾಗುತ್ತೆ, ಅಡಿಬರಹದ ಮೂಲಕ ಚಿತ್ರದ ಶೀರ್ಷಿಕೆಯನ್ನು ನೀವು ಗುರುತಿಸಬೇಕು. ಚಿತ್ರದ ಅಡಿಬರಹ ಮನದ ಮುಗಿಲಲ್ಲಿ ಮೊಹಬ್ಬತ್, ಮನದ ಮುಗಿಲಲ್ಲಿ ಮೊಹಬ್ಬತ್ ಅನ್ನುವ ಅಡಿಬರಹವನ್ನು ಹೇಳಲಾಗಿದೆ. ಈ ಅಡಿಬರಹ ಯಾವ ಚಿತ್ರದ್ದು? ಚಿತ್ರದ ಶೀರ್ಷಿಕೆಯನ್ನು ಕಂಡುಹಿಡಿಬೇಕು ನೀವು. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ ಅಂತ ಹೇಳ್ತಾ ಒಂದು ಹಾಡು ಬರ್ತಾ ಇದೆ ನಿಮಗೋಸ್ಕರ, ಕೇಳಿ ಎಂಜಾಯ್ ಮಾಡಿ.

ಒಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆತ್ಮೀಯರೇ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನ ಕೇಳಿದ್ವಿ, ಮನದ ಮುಗಿದಲ್ಲಿ ಮೊಹಬ್ಬತ್, ಇದು ಚಿತ್ರದ ಶೀರ್ಷಿಕೆಯ ಅಡಿ ಬರಹ. ಹಾಗಾದರೆ ಚಿತ್ರದ ಶೀರ್ಷಿಕೆ ಏನು, ಅದನ್ನು ಕಂಡುಹಿಡಿಯಬೇಕು ಅಂತ ಕೇಳಲಾಗಿತ್ತು. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡೋಣ. ಸರಿಯಾದ ಉತ್ತರವನ್ನು ತುಂಬ ಜನ ಸಂದೇಶವನ್ನು ಅಂತೂ ಕಳಿಸಿದ್ದೀರಿ, ಅದರಲ್ಲಿ ಸರಿಯಾದ ಉತ್ತರವನ್ನು ಯಾರ್ಯಾರು ಕಳಿಸಿದ್ದಾರೆ ಅಂತಂದರೆ, ಹಂಸವೇಣಿ ಅವರು, ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆ ಅನುಷಾ ಅವರು ನೇತ್ರ ಕೆಂಗೇರಿಯಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರು, ಹೊನ್ನೂರು ಅಲ್ಲಿ ಅನಂತಪುರ ಜಗಳೂರು ತಾಲೂಕು, ಹಾಗೆ ಆಶಾ ಶೆಣೈ ಮಡಿಕೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಮಿತ್ರಾ ಸಂಡೂರಿನಿಂದ ಪ್ರಶ್ನೆನ ಉತ್ತರನ ಕಳಿಸಿ ನನಗೊಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಹೌದಾ ಅಂತ ಹೇಳಿ, ಖಂಡಿತ ನಿಮ್ಮ ಉತ್ತರ ಸರಿಯಾಗಿದೆ, ಕ್ವಶನ್ ಮಾರ್ಕನ್ನು ನೀವು ತೆಗಿಬೋದೀಗ. ಹಾಗೆಯೇ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿ, ಮಂಜುನಾಥ್ ಲಗ್ಗೇರಿ, ಸುಮಾ ಫ್ರಮ್ ತುಮಕೂರು, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಹಾಗೆಯೇ ಡೇವಿಡ್ ಟೇಲರ್ ಮುನಿರಾಬಾದ್ ಡ್ಯಾಮ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನೂ ಹಲವು ಜನರು ನಮಗೆ ಸಂದೇಶವನ್ನು ಕಳಿಸಿದ್ದೀರಾ, ಆದರೆ ನಿಮ್ಮ ಉತ್ತರಗಳೆಲ್ಲ ತಪ್ಪಾಗಿದೆ. ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ, ಸರಿಯಾದ ಉತ್ತರ ಮನದ ಮುಗಿಲಲ್ಲಿ ಮೊಹಬ್ಬತ್ ಅನ್ನುವ ಅಡಿಬರಹ ಇದ್ದಂತಹ ಶೀರ್ಷಿಕೆ ಗಾಳಿಪಟ. ಗಾಳಿಪಟ ಚಿತ್ರದ ಶೀರ್ಷಿಕೆಯ ಅಡಿಬರಹ ಮನದ ಮುಗಿಲಲ್ಲಿ ಮೊಹಬ್ಬತ್ ಅನ್ನೋದಾಗಿತ್ತು. ಗಾಳಿಪಟ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್, ಹಾಗೆ ರಾಜೇಶ್ ಕೃಷ್ಣನ್, ದಿಗಂತ್ ಅವರು ಅಭಿನಯ ಮಾಡಿದ್ರು. ಈ ಚಿತ್ರದ ನಿರ್ದೇಶನವನ್ನು ಮಾಡಿದ್ರು ಯೋಗರಾಜ್ ಭಟ್ ಅವರು. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಪ್ರಶ್ನೆ ಇಲ್ಲ, ಈಗ ಒಂದು ಹಾಡು ಪ್ರಸಾರ ಆಗುತ್ತೆ. ಆ ಹಾಡಿನ ಕುರಿತಾಗಿ ನಾವು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಹೇಳಬೇಕು. ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಎರಡನೇ ಪ್ರಶ್ನೆಗೆ ಒಂದು ಹಾಡು ಪ್ರಸಾರ ಆಗುತ್ತೆ, ಹಾಡನ್ನು ಮೊದಲು ಕೇಳಿ ಬನ್ನಿ, ನಂತರ ಅದರ ಕುರಿತಾದಂತಹ ಪ್ರಶ್ನೆಯನ್ನು ಕೇಳಲಾಗುತ್ತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆ.

ಈ ಹಾಡು ಯಾವ ಚಿತ್ರದ್ದು? ಈಗ ನೀವು ಕೇಳಿದಂತಹ ಹಾಡು ಯಾವ ಚಿತ್ರದ್ದು ಅನ್ನೋದು ನಮ್ಮ ಎರಡನೆಯ ಪ್ರಶ್ನೆ. ಕಾರ್ಯಕ್ರಮದಲ್ಲಿ ಈಗ ತಾನೇ ಕೇಳಿದಂತಹ ಒಂದು ಜಾನಪದ ಗೀತೆ, ಆ ಗೀತೆಯನ್ನು ಯಾವ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಹೊಮ್ಮಿಸಿರುವ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ, ಅಂದ್ರೆ ಒಂದು ಹಾಡನ್ನ ಪ್ರಸಾರ ಮಾಡಿ ಆ ಹಾಡನ್ನ ಯಾವ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಅಂತ ಕೇಳಿದ್ವಿ. ಸರಿಯಾದ ಉತ್ತರವನ್ನ ನಮ್ಮ ಪ್ರೀತಿಯ ಕೇಳುಗರು ಕಳಿಸಿದ್ದಾರೆ. ಸುಧಾ ನಾರಾಯಣ್ ಕೆ ಹಳ್ಳಿಯಿಂದ, ದಿಲೀಪ್ ಕುಮಾರ್ ವಿಜಯನಗರದಿಂದ, ರಾಕೇಶ್ ಹರಿಹರ, ಜಿ ಎಸ್ ಚಂದನಾಥ್ ಚಿತ್ರದುರ್ಗ, ಗಾಯತ್ರಿ ಧಾರವಾಡ, ವಾಣಿಶ್ರೀ ಧಾರವಾಡ, ಬಾಬಾ ಕಲ್ಯಾಣ್ ಬೆಂಗಳೂರು, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಉಮೇಶ್ ಎಂ ದೇವರ ಚಿಕ್ಕನಹಳ್ಳಿ, ಸುಮಾ ತುಮಕೂರಿನಿಂದ, ಎಸ್ ಎಂ ಶೋಭಾ ಹಾಸನ, ವೆಂಕಟಾಚಲ ಜಗದಂಬಾ ಮಾರತ್ಹಳ್ಳಿ, ನವೀನ್ ಕುಮಾರ್ ಗಂಗಾವತಿ, ಹಾಗೆಯೇ ಸುಮಾ ಮಹಾಂತೇಶ್ ಬೆಟ್ಟದೂರಿನಿಂದ, ವರಲಕ್ಷ್ಮಿ ಅವರು ಪೀಣ್ಯದಿಂದ, ಗುರುರಾಜ ಸೋಮಯಾಜಿ ಅವರು ಜ್ಞಾನಭಾರತಿ ಲೇಔಟ್ನಿಂದ, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 2460 ಸಂದೇಶವನ್ನು ಕಳಿಸಿದ್ದೀರಾ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ, ಆದರೆ ನಿಮ್ಮ ಹೆಸರನ್ನು ಮುಂದಿನ ಬಾರಿ ಕಳುಹಿಸಿ ಅಂತ ಹೇಳ್ತಾ ಸರಿಯಾದ ಉತ್ತರ ಆಗಿತ್ತು. ಮೊದಲು ಹಾಡನ್ನು ಮತ್ತೊಮ್ಮೆ ಕೇಳಿ ಬರೋಣ.

ಈ ಜಾನಪದ ಗೀತೆಯನ್ನ ಯಾವ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಬನಾರಸ್ ಚಿತ್ರ. ಬನಾರಸ್ ಚಿತ್ರದಲ್ಲಿ ಜೈದ್ ಖಾನ್ ಅವರ ಅಭಿನಯದ ಬನಾರಸ್ ಚಿತ್ರದಲ್ಲಿ ಈ ಹಾಡನ್ನು ಬಳಸಿಕೊಳ್ಳಲಾಗಿತ್ತು.

ಹರ್ಷಿಕಾ ದೇವನಾಥ್ ರವರ ಧ್ವನಿಯಲ್ಲಿ ಬಂದಂತಹ ಈ ಹಾಡು ಬನಾರಸ್ ಚಿತ್ರದಲ್ಲಿತ್ತು ಅಂತ ಹೇಳಿ ನಮಗೆ ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮುಂದಿನ ಪ್ರಶ್ನೆ, ಒಂದು ಹಾಗೂ ಎರಡನೇ ಪದಕ್ಕೆ

ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ನಾಲ್ಕನೇ ಪದವನ್ನು ಕಂಡುಹಿಡಿಯಬೇಕು. ಅಂದರೆ ಮೊದಲು ಹಾಗೂ ಎರಡನೇ ಪದಕ್ಕೆ ಒಂದು ಸಂಬಂಧ ಇದೆ, ಅದೇ ರೀತಿ ಎರಡು ಹಾಗೂ ಮೂರು ಹಾಗೂ ನಾಲ್ಕನೇ ಪದಕ್ಕೆ ಒಂದು ಸಂಬಂಧವನ್ನು ಗುರುತಿಸಿ ಕೊನೆಯ ಹೆಸರನ್ನು ನೀವು ಹೇಳಬೇಕು. ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆಯನ್ನು ತಗೊಬಂದಿದ್ದೀನಿ. ಪ್ರಶ್ನೆ ಏನಪ್ಪ ಅಂದರೆ, ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಡ್ಯಾಶ್. ಪ್ರಶ್ನೆಯ ಮೊದಲನೇ ಪದ ರಾಜ್ಕುಮಾರ್, ಎರಡನೇ ಪದ ರಾಘವೇಂದ್ರ ರಾಜ್ಕುಮಾರ್, ಮೂರನೇ ಪದ ರಾಘವೇಂದ್ರ ರಾಜ್ಕುಮಾರ್, ನಾಲ್ಕನೇ ಪದ ಏನು ಅನ್ನೋದನ್ನು ನೀವು ಕಂಡುಹಿಡಿದು ಈ ಪ್ರಶ್ನೆಯ ಹೆಸರಿಗೆ ಇರುವಂತಹ ಸಂಬಂಧ ಏನು ಅನ್ನೋದನ್ನು ನೀವು ಕಂಡುಹಿಡಿದು ನಾಲ್ಕನೇ ಪದವನ್ನು ಅಥವಾ ನಾಲ್ಕನೇ ಹೆಸರನ್ನು ಸರಿಯಾಗಿ ಗೆಸ್ ಮಾಡಿ ನಮಗೆ ಕಳಿಸ್ಬೇಕು. ಸರಿಯಾದ ಉತ್ತರವನ್ನು ಕಳಿಸೋಕ್ಕೆ ಮತ್ತೊಮ್ಮೆ ನಿಮಗೋಸ್ಕರ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ ಅಂತ ಹೇಳ್ತಾ ಮುಂದಿನ ಹಾಡು ನಿಮಗೋಸ್ಕರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಯಾರೇ ನೀ ಅಭಿಮಾನಿ ಚಿತ್ರದಿಂದ ಮೈಸೂರು ಸೀರೆ ಹೆಣ್ಣು ನೋಡು, ಮೈಸೂರು ಸೀಮೆ ಹೆಣ್ಣು ನೋಡು ಅನ್ನುವ ಹಾಡನ್ನು ಕೇಳಿಬಂದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿದ್ದಂಥ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದು ಹಂಸಲೇಖ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸಿದವರ ಹೆಸರನ್ನು ನೋಡುವಂತಹ ಸಮಯ. ನಮ್ಮ ಹಿಂದಿನ ಪ್ರಶ್ನೆ ಒಂದು ಟ್ರಿಕಿ ಕ್ವಶನ್ ಅನ್ನು ಕೇಳಲಾಗಿತ್ತು. ಟ್ರಿಕಿ ಕ್ವಶನ್ ಅಂತಂದರೆ ಒಂದು ಮೊದಲ ಹಾಗೂ ಎರಡನೇ ಪದಕ್ಕಿರುವ ಸಂಬಂಧವನ್ನು ಗುರುತಿಸಿ, ಮೂರನೇ ಪದಕ್ಕೆ ನಾಲ್ಕನೇ ಪದದ ಸಂಬಂಧವನ್ನು ಗುರುತಿಸಿ ನಾಲ್ಕನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಲಾಗಿತ್ತು. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ತುಂಬ ಜನರು ಪ್ರಯತ್ನ ಪಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಂಥವರ ಹೆಸರನ್ನು ನೋಡುವ ಸಮಯ. ಜಗದಾಂಬಿಕಾ ಹಂಸವೇಣಿಯವರು ನೋಬೆಲ್ ಟೈಲರ್ ಮುನಿರಾಬಾದ್ ಡ್ಯಾಂನಿಂದ, ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲೋನಿ ಹರಿಹರ, ರೇಖಾ ಯಲಹಂಕ ಸುರೇಶ್ ಪಾಟೀಲ್ ವಿದ್ಯಾನಗರ ರಾಯಚೂರು, ಸುದರ್ಶನ್ ಪೀಣ್ಯ ಸಂಧ್ಯಾ ಸಾರ್ಥಕ್ ಶಿವಮೊಗ್ಗ, ಸವಿತಾ ಈಶ್ವರ್ ಮಂಜುನಾಥ್ ನಗರ, ಸಚ್ಚಿದಾನಂದ ಮೂರ್ತಿ ಬೆಂಗಳೂರು, ಬಾಷಾ ಸಾಹಿಬ್ ಹಂಪಸಾಗರ, ಎಸ್ಎಂ ಶೋಭಾ ವರಲಕ್ಷ್ಮಿ ಪೀಣ್ಯ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಸ್ವಲ್ಪ ಹಿಂದಿನ ಪ್ರಶ್ನೆ ಟ್ರಿಕ್ಕಿ ಆಗಿತ್ತು. ಇಲ್ಲಿ ಕರೆಕ್ಟಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಜನ ಕಷ್ಟಪಟ್ರಿ ಅಂತ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದೀರಾ. ಪ್ರಶ್ನೆ ಏನಾಗಿತ್ತು ಅಂತಂದರೆ, ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮೊದಲು ಮತ್ತು ಎರಡನೇ ಪದಗಳು, ಮೂರನೇ ಪದ ರಾಘವೇಂದ್ರ ರಾಜ್ಕುಮಾರ್, ನಾಲ್ಕನೇ ಪದ ಏನು ಅನ್ನೋದು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಯುವ ರಾಜ್ಕುಮಾರ್. ಅಂದರೆ ಇಲ್ಲಿ ರಾಜ್ಕುಮಾರ್ ಅವರ ದ್ವಿತೀಯ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರು. ರಾಘವೇಂದ್ರ ರಾಜ್ಕುಮಾರ್ ಅವರ ದ್ವಿತೀಯ ಪುತ್ರ ಯುವ ರಾಜ್ಕುಮಾರ್ ಅವರಾಗಿರೋದ್ರಿಂದ ಸರಿಯಾದ ಉತ್ತರ ಯುವರಾಜ್ ಕುಮಾರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತುಂಬ ಜನ ವಿನಯ್ ರಾಜ್ಕುಮಾರ್ ಅಂತಲೂ ಕಳಿಸಿದ್ರಿ. ಹಾಗೆ ಎಲ್ಲ ಹೆಸರುಗಳನ್ನು, ಅವರ ಕುಟುಂಬದ ಎಲ್ಲರ ಹೆಸರುಗಳನ್ನು ಕಳಿಸಿ ಇದಿರ್ಬೋದಾ ಇದಿರ್ಬೋದಾ ಅಂತ ಪ್ರಶ್ನೆಯೂ ಸಹ ಮಾಡಿದ್ರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮುಂದಿನ ಪ್ರಶ್ನೆ ಏನಂದರೆ, ಈಗ ಒಂದು ಹಾಡಿನ ಮೊದಲು ಬರುವಂತಹ ಸಂಗೀತ ಪ್ರಸಾರ ಮಾಡಲಾಗುತ್ತೆ. ಆ ಸಂಗೀತವನ್ನು ಕೇಳಿ ಹಾಡು ಯಾವುದು, ಹಾಡಿನ ಮೊದಲ ಸಾಲು ಯಾವುದು ಅನ್ನೋದನ್ನು, ಮೊದಲನೇ ಸಾಲನ್ನು ನಮಗೆ ಬರೆದು ಕಳಿಸಬೇಕು. ಅದನ್ನು ಸರಿಯಾದ ಉತ್ತರ ಅಂತ ಪರಿಗಣಿಸಲಾಗುತ್ತೆ. ಈಗ ಪ್ರಸಾರವಾಗುವಂತಹ ಹಾಡನ್ನು ಸಂಗೀತವನ್ನು ಕೇಳಿಸ್ಕೊಳ್ಳಿ.

ಈ ಸಂಗೀತ ಮುಗಿದಾದ ನಂತರ ಬರುವಂತಹ ಹಾಡಿನ ಸಾಲುಗಳು ಏನು? ಮೊದಲನೇ ಹಾಡಿನ ಸಾಲುಗಳನ್ನು ಕನಿಷ್ಠ 3-4 ಪದಗಳನ್ನು ಬರೆದು ಕಳಿಸಿದರೆ ಸರಿಯಾದ ಉತ್ತರ ಅಂತ ಪರಿಗಣಿಸಲಾಗುತ್ತೆ. ಸರಿಯಾದ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದು ಹಂಸಲೇಖ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆ ಆಗಿತ್ತು, ಸಂಗೀತವನ್ನು ಕೇಳಿಸಿ ಸಂಗೀತದ ನಂತರ ಶುರುವಾಗುವ ಹಾಡಿನ ಮೊದಲ ಸಾಲುಗಳನ್ನು ಕಂಡುಹಿಡಿದು ನಮಗೆ ಬರೆದು ಕಳಿಸಿ ಅಂತ ಹೇಳಲಾಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟಂಥವರ ಹೆಸರನ್ನು ನೋಡುವಂತಹ ಸಮಯ. ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಬೆಂಗಳೂರಿನಿಂದ ಸಂದೇಶವನ್ನು ಕಳುಹಿಸಿ. ಹಾಗೆ ಖುಷಿ ಶಾರದಾ ಬಸವೇಶ್ವರ ನಗರದಿಂದ ಸಂದೇಶವನ್ನು ಕಳಿಸಿದ್ದೀರಾ, ಸರಿಯಾದ ಉತ್ತರ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ರಮ್ಯಾ ಮಲೆನಾಡು ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಡಿನ ಹೆಸರನ್ನು ಕಳಿಸಿದ್ದಾರೆ, ಸರಿಯಾಗಿದೆ ನಿಮ್ಮ ಉತ್ತರ. ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಕಾವ್ಯ ಅಶೋಕ್ ಹಾಗೆ ರೀತಿ ಎಸ್ ರಾವ್ ಆರ್ ಆರ್ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಶಾಂತಾ ಬ್ಯಾಂಕ್ ಕಾಲೋನಿ ನಿಮ್ಮ ಉತ್ತರವೂ ಸರಿಯಾಗಿದೆ. ಅರ್ಪಿತಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ರವಿ ಬಟ್ಟಲೇರಿ ಸಿ ಎನ್ ಹಳ್ಳಿ ನಿಮ್ಮ ಸಂದೇಶದಲ್ಲಿರುವ ಉತ್ತರವೂ ಸರಿಯಾಗಿದೆ. ಮಂಗಳ ಅವರು ಮೈಸೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ವೇದಾಶೆಟ್ಟಿಯವರು ಕಾಳಾವರದಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ನಂತರ ಸುದರ್ಶನ್ ಅವರು ಪೀಣ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಚ್ ಎಸ್ ಮೂರ್ತಿ ಪುಷ್ಪ ಶಾನುಭೋಗರ ಗದಗ

ರಂಜಿತ್ ಅವರು ಪುತ್ತೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ, ಸರಿಯಾದ ಉತ್ತರವನ್ನು ಕಳಿಸಿದ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಹಾಡು ಯಾವುದು ಅಂತ ನೀವಂತೂ ಸರಿಯಾಗಿ ಗೆಸ್ ಮಾಡಿದ್ದೀರಾ. ಹಾಗೆ ತುಂಬ ಜನ ಹಾಡನ್ನು ಕಳಿಸುವಲ್ಲಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀರಾ. ನಾನು ಹೇಳಿದ್ದೆ ಮೊದಲನೇ ಸಾಲನ್ನು ಬರೆದು ಕಳಿಸಿ ಅಂತ ಹೇಳಿ, ಕೆಲವೊಬ್ಬರು ಒಂದೇ ಪದದಲ್ಲಿ ಮುಗಿಸಿದ್ದೀರಾ, ಹಾಗೆ ಬರೆಯುವಲ್ಲಿ ಪದಗಳನ್ನೇ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದೀರಾ. ಆದರೂ ಪರವಾಗಿಲ್ಲ, ನಿಮ್ಮ ಉತ್ತರಗಳನ್ನು ಸರಿ ಅಂತಲೇ ನಾನು ಕನ್ಸಿಡರ್ ಮಾಡಿದ್ದೀನಿ. ಒಂದು ಪದಗಳಲ್ಲಿ ಉತ್ತರವನ್ನು ಕೊಟ್ಟವ್ರನ್ನೂ ಸಹ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಿದ್ದೀನಿ. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ, ಹಾಗೆ ಸಂದೇಶವನ್ನು ಕಳಿಸಿದ್ದಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಮನೋರಂಜನೆಯನ್ನು ನೀಡಿತು ಅಂತ ಅನ್ಕೋತಾ, ಹಾಗೆ ಪ್ರಸಾರವಾದಂತಹ ಹಾಡುಗಳು ಸಹ ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸಿದೆ ಅಂತ ನಾನು ಭಾವಿಸ್ತಾ, ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಿಂದಿನ ಪ್ರಶ್ನೆಯನ್ನು ಕೇಳಿದ್ದಂತೂ ಆಯಿತು, ನೀವು ಸಂಗೀತವನ್ನು ಕಂಡುಹಿಡಿದಿದ್ದು ಆಯಿತು, ಹಾಗೆ ಇನ್ನೂ ತುಂಬ ಜನ ಯೋಚನೆ ಮಾಡ್ತಾ ಇದ್ದೀರಾ ಯಾವ ಹಾಡಿರಬಹುದು ಅಂತ. ಆದ್ದರಿಂದ ಅದೇ ಹಾಡನ್ನು ಈಗ ನಿಮ್ಮೆಲ್ಲರಿಗೋಸ್ಕರ ಪ್ರಸಾರ ಮಾಡಲಾಗುತ್ತೆ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ಮತ್ತೆ 4 ಗಂಟೆಗೆ ಸರಿಯಾಗಿ ಮಿಕ್ಸ್ಡ್ ಮೆಲೋಡಿ ಹಾಡುಗಳ ಜೊತೆಗೆ ಮತ್ತೆ ಬರ್ತೀನಿ. ಸ್ಟೇ ಟ್ಯೂನ್ ಟು FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನವಿಲ್ಲು 101.3 ಎಫ್ಎಂ ರೇನ್ಬೋ. ಸಮಯ ಆಗಿದೆ 4:01:50. ಈ ಸಮಯದ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮಿಕ್ಸ್ ಆಗಿರುವಂತಹ ಎಲ್ಲ ತರಹದ ಸಂಗೀತದ ಪ್ರಕಾರಗಳಲ್ಲಿ ಇರುವಂತಹ ಹಾಡುಗಳನ್ನು ಕೇಳುವಂತಹ ಸಮಯ. ಸಂಗೀತದ ಪ್ರಕಾರಗಳು ಅಂದ ತಕ್ಷಣ ಬರೀ ಚಿತ್ರಗೀತೆಗಳಲ್ಲ, ಚಿತ್ರಗೀತೆಗಳನ್ನು ಹೊರತಾಗಿಯೂ ಎಷ್ಟೊಂದು ತರಹದ ಹಾಡುಗಳು ನಮ್ಮಲ್ಲಿ ಲಭ್ಯವಿದೆ. ಹಾಗೆಯೇ ವೆಸ್ಟರ್ನ್ ಹಾಡುಗಳಾಗಿರ್ಬೋದು, ಪಾಪ್ ಸಂಗೀತವಾಗಿರ್ಬೋದು, ಗಜಲ್ಗಳು, ಖವಾಲಿ, ಈ ರೀತಿ ಹಲವಾರು ರೀತಿಯ ಶಾಸ್ತ್ರೀಯ ಸಂಗೀತದ ಹಾಡುಗಳಿರ್ಬೋದು, ಜನಪದ ಸಂಗೀತದ ಹಾಡುಗಳು, ಹಲವಾರು ರೀತಿಯ ಹಾಡುಗಳು ಸಂಗೀತದ ಪ್ರಕಾರಗಳಲ್ಲಿ ಬಂದು ಹೋಗ್ತವೆ. ಈ ರೀತಿ ಹಿಂದಿಯ ಯಾವ ರೀತಿಯ ಯಾವ ಪ್ರಕಾರದ ಹಾಡುಗಳನ್ನು ಕೇಳೋದಕ್ಕೆ ನಿಮಗೆ ಮನಸ್ಸಾಗುತ್ತೆ, ಯಾರು ಹಾಡಿರುವ ಹಾಡುಗಳು ನಿಮಗೆ ಯಾವಾಗಲೂ ನಿಮ್ಮ ಅಚ್ಚುಮೆಚ್ಚಿನ ಗೀತೆಯಾಗಿ ಉಳಿದಿದೆ ಅಂತ ನಮ್ಮೊಂದಿಗೆ ನೀವು ಸಹ ಹಂಚ್ಕೋಬೋದು. ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮೆಲೋಡಿ ಹಾಡುಗಳನ್ನು ಕೇಳ್ತಾ ನಿಮ್ಮ ಸಂದೇಶಗಳು

ಜೊತೆಗೆ ಸಾಗೋಣ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸಿ ನಿಮ್ಮ ಅಭಿಪ್ರಾಯವನ್ನು ಸಹ ನಮಗೆ ತಲುಪಿಸಬಹುದು ಅಂತ ಹೇಳ್ತಾ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಮೊದಲನೇದಾಗಿ ಹರಿಹರನ್ರವರ ಧ್ವನಿಯಲ್ಲಿ ಒಂದು ಗಜಲನ್ನು ಕೇಳಿದ್ವಿ, ಫೂಲು ಹೇ ಚಾಂದು ಹೇ ಅನ್ನುವಂತಹ ಗಜಲ್. ತುಂಬಾ ಚೆನ್ನಾಗಿತ್ತು ಹರಿಹರನ್ರವರ ಧ್ವನಿಯಲ್ಲಿ ಬಂದಂತಹ ಈ ಗಜಲ್ ಕೇಳೋದಕ್ಕೆ. ಕೇಳ್ತಾ ಇದ್ರೆ ಹಾಗೇ ನಾವೆಲ್ಲಿದ್ದೀವಿ ಅನ್ನೋದನ್ನು ಮರೆತು ಬಿಡಬೇಕು, ಅಷ್ಟು ಸುಮಧುರವಾಗಿ ಹಾಡಿದ್ದಾರೆ. ಹಾಗೇ ನಂತರ ಬಂದಂತಹ ಹಾಡು ಒಂದು ಆಲ್ಬಮ್ ಹಾಡೋದು, ಅಂದರೆ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ನಾವು ಚಿತ್ರಗೀತೆಗಳನ್ನು ಅಷ್ಟೇ ಅಲ್ಲದೆ ಚಿತ್ರಗೀತೆಗಳನ್ನು ಹೊರತುಪಡಿಸಿ ಆಲ್ಬಮ್ ಹಾಡುಗಳನ್ನು ಸಹ ಪ್ರಸಾರ ಮಾಡ್ತಾ ಇದ್ದೀವಿ. ಏ ದಿಲ್ ಅನ್ನುವಂತಹ ಆಲ್ಬಮ್ ಹಾಡುವುದು, ನಿಹಾಲ್ ತಾವ್ರು ಅವರ ಧ್ವನಿಯಲ್ಲಿ ಬಂದಂತಹ ಹಾಡನ್ನು ಕೇಳಿದ್ರಿ. ಪ್ರಾಂಶು ಝಾ ಅವರು ಈ ಹಾಡಿಗೆ ಸಂಗೀತವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾ ಅವರು, ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಪ್ರೇಮಾನು ಬಂದ ಶ್ರೀನಾಥ್ ಸರ್ ಅದರಲ್ಲಿ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಪುಷ್ಪ ಶಾನುಭೋಗರ್ ಅವರು ಗದಗದಿಂದ, ಅರ್ಜಿತ್ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಆ ಲವ್ ಸಾಂಗ್ಗಳು ತುಂಬ ಇಷ್ಟ ಆಗ್ತವೆ, ಮತ್ತು ಆಶಾ ಮೇಡಮ್ ಅವರ ಸಾಂಗ್ಸು ಸಹ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹೌದು, ಸಂಗೀತದ ಪ್ರಕಾರಗಳಲ್ಲಿ ತುಂಬ ಬೇರೆ ಬೇರೆ ತರಹದ ಹಾಡುಗಳನ್ನು ನಾವು ಕೇಳ್ಬೋದು. ಚಿತ್ರಗೀತೆಗಳನ್ನು ಹೊರತುಪಡಿಸಿ ಹಲವಾರು ಆಲ್ಬಮ್ ಹಾಡುಗಳಿದೆ, ತುಂಬ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿರುವಂತಹ ಹಾಡುಗಳಿವೆ. ಭಕ್ತಿಗೀತೆಗಳಾಗಿರ್ಬೋದು, ಪಾಪ್ ಸಂಗೀತ ಇರ್ಬೋದು, ಡಿಸ್ಕೋ ಸಂಗೀತ ಇರ್ಬೋದು, ಇಂಥ ಬೇರೆ ಬೇರೆ ರೀತಿಯ ಪ್ರಕಾರಗಳಲ್ಲಿ ನಮ್ಮನ್ನು ರಂಜಿಸೋದಕ್ಕೆ ಸಂಗೀತಗಾರರು ಪ್ರಯತ್ನ ಪಟ್ಟಿದ್ದಾರೆ. ಅಂತಹ ಹಾಡುಗಳಲ್ಲಿ ನಿಮಗೆ ಯಾವ ರೀತಿಯ ಹಾಡನ್ನು ಕೇಳೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನಮಗೂ ಸಹ ನೀವು ಸಂದೇಶವನ್ನು ಕಳುಹಿಸಿ ತಿಳಿಸ್ಬೋದು. ಹಾಗೆ ಹಾಯ್ ಮೇಡಮ್, ನನಗೆ ಜಗದೀಪ್ ಸಿಂಗ್ ಅವರ ಚಿಟ್ಟಿ ನಾ ಕೋಯಿ ಸಂದೇಶ್ ಗಜಲ್ ಹಾಡು ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಮೇಘಾ ಶ್ರೀಹಟ್ಟಿ ಹುಬ್ಳಿಯಿಂದ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೇನೇ ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮೆಲೋಡಿ ಹಾಡುಗಳನ್ನು ಕೇಳ್ತಾ ಸಾಗೋಣ.

ಸ್ನೇಹಿತರೆ, ಸಮಯ ಆಗಿದೆ 4:22:37 ಈ ಸಮಯದಲ್ಲಿ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಹಿಂದಿ ಚಿತ್ರರಂಗದ ಗೀತೆಗಳನ್ನ ಕೇಳ್ತಾ ಇದ್ವಿ, ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ವಿ. ಆಲ್ಬಮ್ ಹಾಡುಗಳಿರ್ಬೋದು, ಗಜಲ್ಗಳಿರ್ಬೋದು, ಚಿತ್ರರಂಗದಲ್ಲಿ ಗಜಲ್ಗಳನ್ನ ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ. ಇಂತಹ ಹಾಡುಗಳನ್ನ ಕೇಳೋದಕ್ಕೆ ಎಷ್ಟು ಮನಸ್ಸಿಗೆ ಒಂದು ಹಿತವಾಗಿ ಇರುತ್ತೆ ಅಂತಂದ್ರೆ, ಮನಸ್ಸಿನ ಭಾವನೆಗಳನ್ನೆಲ್ಲ ಗಜಲ್ನಲ್ಲಿ ಹಿಡಿದಿಟ್ಟು ಅದನ್ನ ಸಂಗೀತದ ಪ್ರಕಾರಗಳಿಗೆ ಇಳಿಸಿ ಹಾಡುವಂತಹ ಹಾಡುಗಳಿರ್ಬೋದು, ಈ ರೀತಿ ಬಂದಂತಹ ಎಷ್ಟೋ ಹಾಡುಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿದೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗರಾದಂತಹ ಗದಾ ಓನಿ ಅವರು, ಮಹಾಲಿಂಗಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ದಿಲ್ಸೆ

ಚಿತ್ರದ ಹಾಡು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೂ ಮಧುಮತಿ ಕರಮಡಿ, ನಮಗಂತೂ ಈ ಕಾರ್ಯಕ್ರಮ ಇಷ್ಟ ಆಗ್ತಿಲ್ಲ, ನಿದ್ದೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿ ಆಲ್ಬಮ್ ಹಾಡುಗಳು, ಗಜಲ್ಗಳು, ಹಾಗೆ ಹಳೆಯ ಹಿಂದಿ ಚಿತ್ರದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇಷ್ಟ ಆಗುವಂಥ ಹಾಡುಗಳನ್ನು ಖಂಡಿತವಾಗ್ಲೂ ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ. ಹಾಗೆಯೇ ಮೌನೇಶ್ ಅವರು ಜೀವರ್ಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸಹ ಹೇಳ್ತಾ ಇದ್ದಾರೆ, ದರ್ದ್ ಚಿತ್ರ ಒಂದು ಪ್ರೇಮ ಕಥೆ ಆಧಾರದಲ್ಲಿದ್ದು ಇದರ ಗೀತೆಗಳು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಹಿಂದಿಯ ಹಾಡುಗಳು, ಯಾವ ಪ್ರಕಾರದ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಬಹುದು. ಹಾಗೆಯೇ ನೇಹಾ ಕಕ್ಕರ್ ಅವರು ನಮಗೆ ತುಂಬ ಇಷ್ಟ, ಇವರು ನಮ್ಮ ಫೇವ್ರೇಟ್ ಸಿಂಗರ್ ಅಂತ ಹೇಳ್ತಾ ಇದ್ದಾರೆ. ನೇಕಾರ್ ನಗರ ಹುಬ್ಬಳ್ಳಿಯಿಂದ ಶೋಭಾ ಅವರು ಸಂದೇಶವನ್ನು ಕಳಿಸಿ ನಮಗೆ ಹೇಳ್ತಾ ಇದ್ದಾರೆ. ಆ ಸಂದೇಶಗಳಿಗೋಸ್ಕರ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ತಾ ಇದೆ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ನೀವು ಕೇಳ್ತಾ ಇದ್ದೀರಾ ಕನ್ನಡ ಗಮನವಿಲ್ಲ 101.3 ಎಫ್ಎಂ ರೇನ್ಬೋ. ಸಮಯ ಆಗಿದೆ 4:35. ಈ ಹೊತ್ತಿನ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೆಲವು ಆಲ್ಬಮ್ ಗೀತೆಗಳನ್ನ, ಹಾಗೆ ಕೆಲವು ಗಜಲ್ಗಳನ್ನ, ಹಾಗೆ ಕೆಲವು ಹಳೆಯ ಹಿಂದಿ ಚಿತ್ರರಂಗದ ಗೀತೆಗಳನ್ನ ಕೇಳಿ ಬಂದ್ವಿ. ಇನ್ಮುಂದೆ ಸ್ವಲ್ಪ ಹೊಸ ಗೀತೆಗಳನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ಹಾಗೆ ನಮಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ನಾಗರಾಜಯ್ಯ. ಗುಡ್ಡದ ನೇರಳಕೆರೆ ಸಂಗೀತಕ್ಕೆ ಭಾಷೆಗಳ ಅಂತರವಿಲ್ಲ, ಮಧುರವಾದಂತಹ ಗಾಯನ ಮನಸ್ಸಿಗೆ ಹಿತವನ್ನು ನೀಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮವಾದ ಸಂಗೀತ ರಸ ಸಂಜಯನ ಉಣಬಡಿಸಿದ ನಿಮಗೆ ಅಭಿನಂದನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಮಿಕ್ಸ್ಡ್ ಮೆಲೋಡೀಸ್ ಗಜಲ್ ಹಾಗೂ ಹಾಡುಗಳ ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ವರಲಕ್ಷ್ಮಿ ಅವರು ಪೀಣ್ಯದಿಂದ. ಹಾಗೆ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಸಾಗರದಿಂದ ಮಿಕ್ಸ್ಡ್ ಮೆಲೋಡಿಗೆ ನಮಗಾಗಿ ಸೀತಾ ಅವ್ರ ಗೀತಾ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅವರು ಸಹ ಕಾರ್ಯಕ್ರಮವನ್ನು ಮೆಚ್ಕೋತಾ ಇದ್ದಾರೆ. ಹಾಗೆ ದಡ್ಕನ್ ಚಿತ್ರದ ಹಾಡು ಬೇಕು ಅಂತ ಮೌನೇಶ್ ಎನ್ ಜೇವರ್ಗಿ ಅವರು ಬೇವೂರು ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗಲೂ ನೀವು ಇಷ್ಟಪಡುವಂಥ ಗೀತೆಗಳು ನಮ್ಮ ಕನ್ನಡ ಕಾಮನವಿಲ್ನಲ್ಲಿ ಪ್ರಸಾರ ಆಗುತ್ತೆ. ಆದರೆ ಈ ಕಾರ್ಯಕ್ರಮ ರಿಕ್ವೆಸ್ಟ್ ಶೋ ಆಗಿಲ್ಲ, ಆದ ಕಾರಣದಿಂದ ನೀವು ಕೇಳುವಂತಹ ಹಾಡುಗಳು ಸಾಧ್ಯವಾದಷ್ಟು ಪ್ರಸಾರ ಆಗುತ್ತೆ. ಅದೇ ರೀತಿಯ ಗೀತೆಗಳು ಸಹ ಪ್ರಸಾರ ಆಗುತ್ತೆ. ನಮ್ಮ ಪ್ಲೇಲಿಸ್ಟ್ನಲ್ಲೂ ನಿಮ್ಮ ಇಷ್ಟದ ಹಲವಾರು ಗೀತೆಗಳು ಇದೆ, ಪ್ರಸಾರ ಆಗುತ್ತೆ. ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಪಂಕಜ್ ಉದಾಸ್ ಅವರ. ಚಿಟಿ ಆಯಿ ಹೈ ಸಾಂಗ್ ಪ್ರಸಾರ ಮಾಡಿ, ಅದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಕಾಫಿ ಬೋರ್ಡ್ ಲೇಔಟ್ನಿಂದ ತಿಮ್ಮೇಗೌಡ ಅವರು, ಪದ್ಮಾವತಿ ತಿಮ್ಮೇಗೌಡ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದಾಪುರದಿಂದ ವೀರಣ್ಣ ಜಿ ಎಸ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ಪ್ರಕಾರದ ಸಂಗೀತ ನಮಗೆ ಇಷ್ಟ ಅಂತ ಹೇಳ್ತಿದ್ದಾರೆ. ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಅವರು ಸಹ ಕಾರ್ಯಕ್ರಮದಲ್ಲಿ ಹಾಡುಗಳು ಪ್ರಸಾರ ಆಗಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಸಂದೇಶವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ನೀವು ಯಾವಾಗಲೂ ಚಿತ್ರರಂಗಕ್ಕೆ ಸಂಬಂಧಿಸಿದಂಥ ಹಾಡುಗಳನ್ನು ಕೇಳ್ತಾನೆ ಇರ್ತೀರ. ಹಾಗೆ ಹಳೆಯ ಹಾಡುಗಳು, ಹೊಸ ಹಾಡುಗಳನ್ನು ಇಷ್ಟಪಡೋಂತಹ ಬೇರೆ ಬೇರೆ ವರ್ಗದ ಅಭಿಮಾನಿಗಳಿರ್ತಾರೆ. ಹಾಗೆ ಆಲ್ಬಮ್ ಹಾಡುಗಳಿರಬಹುದು, ಗಜಲ್ಗಳಿರ್ಬೋದು, ಕವಾಲಿ ಹಾಡುಗಳಿರ್ಬೋದು, ಇಂಥ ಹಾಡುಗಳೆಲ್ಲ ಅತಿ ಹೆಚ್ಚಾಗಿ ಹಿಂದಿ ಚಿತ್ರರಂಗದಲ್ಲಿ ಇದಕ್ಕೆಲ್ಲ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ವಿವಿಧ ಪ್ರಕಾರಗಳ ಗೀತೆಗಳು ಸೂಪರ್ ಹಿಟ್ಟಾಗಿ ಇಂದಿಗೂ ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಉಳಿದಿದೆ. ಹಳೆಯ ಹಿಂದಿ ಚಿತ್ರ ಗೀತೆಗಳನ್ನು ಕೇಳಿ ಬಂದರೆ ಈಗ ಮತ್ತೊಂದು ಹಾಡು ನಿಮಗೋಸ್ಕರ, ಸುಮಧುರವಾದಂಥ ಹಾಡು, ಪರದೇಶ್ ಚಿತ್ರದ ಹಾಡು ನಿಮಗೋಸ್ಕರ ಕಾಯ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಕುಮಾರ್ ಸಾನು ಹಾಗೂ ಅಲ್ಕಾ ಯಜ್ಞಿಕ್ ಅವರ ಧ್ವನಿಯಲ್ಲಿ ಬಂದಂತಹ ಮೇರಿ ಮೆಹಬೂಬ ಹಾಡನ್ನ ಕೇಳಿದ್ರಿ, ಪರದೇಶ್ ಚಿತ್ರದ ಹಾಡು. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ, ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಸೂಪರ್ ಮೇಡಮ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಮಹಾಲೆ ಕುಮಟಾದಿಂದ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಇವತ್ತಿನ ಸಂಜೆ ಎಲ್ಲ ಹಳೆಯ ಹಿಂದಿ ಹಾಡುಗಳು ಚೆನ್ನಾಗಿದ್ದು ಕೇಳ್ತಾ ಇದ್ದೀನಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕುಸುಮಾ ಕಿರಣ್ ಬೆಲಗೂರಿನಿಂದ ಸಂದೇಶವನ್ನ ಕಳಿಸಿ, ಹೈ ಕಾಮನಬಿಲ್ಲು, ನೈಸ್ ಸಾಂಗ್ಸ್, ಪ್ರೋಗ್ರಾಮ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ, ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಕ್ಕೆ. ಹಾಗೆ ಇಂದಿನ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕೆಲವೊಂದು ಆಲ್ಬಮ್ ಹಾಡುಗಳು, ಹಾಗೆ ಕೆಲವೊಂದು ಗಜಲ್ಗಳು, ಕೆಲವು ಹಳೆಯ ಹಿಂದಿ ಚಿತ್ರದ ಗೀತೆಗಳನ್ನು ಕೇಳಿ ಈಗ ಕೊನೆಯ ಭಾಗದಲ್ಲಿ ಸ್ವಲ್ಪ ಹೊಸ ಹಾಡುಗಳು ಅನಿಸುವಂಥ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಕೇಳುಗರು ಸಹ ಹಳೆಯ ಹಾಡುಗಳು ಬಂದ ತಕ್ಷಣ ಬೋರಾಯಿತು ರೀ ಅಂತಿದ್ದೀರಿ, ಆದ್ದರಿಂದ ಸ್ವಲ್ಪ ನಿಮ್ಮನ್ನು ಕೂತಲ್ಲೇ ಕುಣಿಸುವಂಥ ಹಾಡುಗಳನ್ನು ಪ್ರಸಾರ ಮಾಡೋಣ ಅಂತ ಈಗ ನಾನು ನಿರ್ಧಾರ ಮಾಡಿ ಮತ್ತೊಂದು ಪ್ಲೇಲಿಸ್ಟ್ನಲ್ಲಿ ಮತ್ತೊಂದು ಒಳ್ಳೆಯ ಹಾಡಿನೊಂದಿಗೆ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ. ಬುಲ್ ಬುಲಯ 3 ಚಿತ್ರದ ಹಾಡು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಈ ಹಾಡನ್ನು ಕೇಳಿದ ಮೇಲೆ ಯಾರದಾದರೂ ಕಾಲು ಕೂತಲ್ಲೇ ಸ್ವಲ್ಪ ಅಲ್ಲಾಡ್ತಾ ಇಲ್ಲ ಅಂತಂದರೆ ನನಗೆ ಸಂದೇಶವನ್ನು ಕಳಿಸಿ. ಅಂದರೆ ನಿಮಗಂತೂ ಈ ಹಾಡು ಕೇಳಿದ ನಂತರ ಡ್ಯಾನ್ಸ್ ಮಾಡಲೇಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಡ್ಯಾನ್ಸ್ ಮಾಡಿ.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿದ್ದಾರೆ. ನಾನು ಕೂಡ ಹಾಡುಗಳನ್ನ ಕೇಳ್ತಾ ಇದ್ದೇನೆ ಮೇಡಮ್, ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 7233. ನಿಮ್ಮ ಹೆಸರನ್ನ ಮುಂದಿನ ಬಾರಿ ದಯವಿಟ್ಟು ಕಳಿಸಿ, ನಿಮ್ಮ ಹೆಸರನ್ನ ಓದುವ ಅವಕಾಶ ನಮಗೂ ಕೊಡಿ ಅಂತ ಹೇಳ್ತಾ ಮಂಗಳೇಶ್ ಸ್ವಾಮಿಯವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ್ವರ ಸ್ವಾಮಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂದವು, ಆಯ್ಕೆ ಮಾಡಿದ ನಿರೂಪಕರಿಗೆ ಹೃದಯಪೂರ್ವಕ ವಂದನೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸಹ ವಂದನೆಗಳು. ಹಾಗೆ ನಮಸ್ತೆ, ನೀವು ಹೇಳಿದ ನಿಜ, ಶ್ರೇಯ ಅವರ ಹಾಡು ಕೇಳಿ ನಮ್ಮ ಕಾಲುಗಳು ತನ್ನಂತ ಅಂತಾನೆ ಕುಣಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕುಮಾರಿ ಬಂಗಾರಿ ಆಟೋ ಬೆಂಗಳೂರು. ಹೌದಲ್ವಾ, ಅದರಿಂದನೇ ಕಾರ್ಯಕ್ರಮದಲ್ಲಿ ಹಳೆ ಹಾಡುಗಳನ್ನ ಹಾಕಿದ ತಕ್ಷಣ, ಹಾಗೇನೆ ಗಜಲ್ಗಳನ್ನೆಲ್ಲ ಹಾಕಿದ ತಕ್ಷಣ ತುಂಬ ಜನ ಬೋರ್ ಆಯಿತು, ಮಧ್ಯಾಹ್ನ ಹೊತ್ತಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ರು. ಆದ ಕಾರಣ ಸ್ವಲ್ಪ ನಿಮ್ಮ ಕಾಲುಗಳಿಗೆ ಕೆಲಸ ಕೊಡೋಕ್ಕೋಸ್ಕರ ಇಂಥ ಹಾಡುಗಳನ್ನ ಪ್ರಸಾರ ಮಾಡಿದ್ವಿ. ನಿಮಗೂ ಸಹ ಹಾಡುಗಳೆಲ್ಲ ಪ್ರಸಾರವಾದ ಹಾಡುಗಳು ಇಷ್ಟ ಆಯಿತು ಅಂತ ಅನ್ಕೋತಾ, ಹಿಂದಿನ ಹಾಡು ಪ್ರಸಾರ ಆಗಿತ್ತು ಬಾಜಿರಾವ್ ಮಸ್ತಾನಿ ಚಿತ್ರದ ಹಾಡು ಪಿಂಗಾಗ ಪೋರಿ ಅನ್ನೋ ಹಾಡು, ಶ್ರೇಯಾ ಘೋಷಾಲ್ ಹಾಗೂ ವೈಶಾಲಿ ಮಹಡೆ ಅವರ ಧ್ವನಿಯಲ್ಲಿ ಬಂದಂತಹ ಹಾಡು, ಸಂಜಯ್ ಲೀಲಾ ಬನ್ಸಾಲಿಯವರ ಸಂಗೀತವಿದ್ದಂತಹ ಹಾಡನ್ನು ಕೇಳಿ ಬಂದ್ರಿ. ಕಾರ್ಯಕ್ರಮದ ಕೊನೆಯ ಹಾಡು ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ, ಲಾಪತಾ ಲೇಡೀಸ್ ಚಿತ್ರದ ಹಾಡು, ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ರಾಮ್ ಸಂಪತ್ ಅವರ ಸಂಗೀತದ ಇರುವಂತಹ ಹಾಡು ನಿಮಗೋಸ್ಕರ ಕೊನೆಯ ಹಾಡು ಪ್ರಸಾರ ಆಗ್ತಾ ಇದೆ. ಇಷ್ಟೊತ್ತು ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮವನ್ನು ಕೇಳಿದ್ರಿ. ನಿಮ್ಮೆಲ್ಲರಿಗೂ ಪ್ರಸಾರವಾದ ಹಾಡುಗಳು ಹಾಗೂ ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಪ್ರಸಾರ ಕಾರ್ಯಕ್ರಮಕ್ಕೆ ನಾನು ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ ಈ ಹೊತ್ತು. ನಿಮ್ಮೊಂದಿಗೆ ಜೊತೆಯಾಗಿ ಇಷ್ಟೊತ್ತು ಮಾಹಿತಿ ಹಾಗೂ ಮನೋರಂಜನೆ ಹಾಗೂ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡಿದ್ದು ಆರ್ಜೆ ಸಿಂಧು. ಹೋಗಿ ಬರುವ ಸಮಯ ನಮಸ್ಕಾರ ಅಂತ ಹೇಳ್ತಾ ಕೊನೆಯ ಹಾಡು ಲಾಪತಾ ಲೇಡೀಸ್ ಚಿತ್ರದ್ದು, ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ರತಿದಿನ ಸಂಜೆ 5 ಗಂಟೆಗೆ ನಿಮ್ಮ ಜೊತೆಯಾಗುವಂತಹ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಹೊತ್ತಲ್ಲಿ ಯಾವ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ ಅಂತ ಗೊತ್ತಾಯ್ತು. ಏನ್ ವಿಚಾರ ಮಾತಾಡ್ತೀವಿ ಅಂತ ಗೊತ್ತಾಗಬೇಕಾದ್ರೆ ಕೆಟಪ ಕೆಟಪ ಹಾಡ್ ಮೂಡಿ ಬರಲೇಬೇಕು. ಈಗ 5:07 ಆಗಿರೋ ಹೊತ್ತಲ್ಲಿ ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಬನ್ನಿ, ನಿಮ್ಮ ಮೆಸೇಜ್ಗಳ ಮುಖಾಂತರ ನಾವು ನೀವು ಮಾತಾಡೋಣ ಅಂತ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಿಮ್ ಜೊತೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮತ್ತ

ಕ್ಲೈಮ್ಯಾಕ್ಸ್ ಮೈ ಸಿಂಗಾರ ಶೀಲಾ ಟರ್ನ್ ಇನ್ ಟು ಕರುಣಾಬಲ ಅಂಡ್ ಗಿವ್ ಬ್ಯಾಕ್ ದೇರ್ ಕಾಸ್ಟ್ಯೂಮ್ಸ್ ಅಂಡ್ ಹೆನ್ಸ್ ಹಿ ಗಾಟ್ ದ ನೇಮ್ ಸ್ತ್ರೀಲೋಲಾ.

ಐದು ಗಂಟೆ ಆರು ನಿಮಿಷ ಏಳು ಸೆಕೆಂಡ್ ಅಂತ ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇರುವಾಗ ಬನ್ನಿ ಬನ್ನಿ ಬನ್ನಿ ಟಾಪಿಕ್ ಏನು ಅಂತ ನಾನು ಹೇಳ್ತೀನಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅಂತ ನಿಮ್ಮೆಲ್ಲರ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಂದೇಶವನ್ನ ಕಳಿಸ್ಕೊಡೋದಕ್ಕೆ 9489901 ಸಂಖ್ಯೆಯನ್ನ ಸೇವ್ ಮಾಡಿಕೊಂಡು ಮೆಸೇಜ್ ಕಳಿಸೋದಕ್ಕೆ ರೆಡಿಯಾಗಿ ನಿಂತಿರೋ ಎಲ್ಲರಿಗೂ ಕೂಡ ಪ್ರೀತಿನ ಮತ್ತೊಮ್ಮೆ ವೆಲ್ಕಮ್. ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ಮಾತುಕತೆ ಏನ್ ಗೊತ್ತಾ? ಅನ್ಲಿಮಿಟೆಡ್ ಫುಡ್. ಸಾಮಾನ್ಯವಾಗಿ ಎಷ್ಟೋ ಜನ ಅನ್ಲಿಮಿಟೆಡ್ ಆಗಿ ಊಟವನ್ನ ತಿನ್ನೋದಕ್ಕೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಕೆಲವರಿಗಂತೂ ಮದುವೆ ಮನೆ ಊಟಕ್ಕೆ ಹೋಗ್ತಿದ್ದ ಹಾಗೆ ಅಲ್ಲಿ ಆಹಾ ಅನ್ಲಿಮಿಟೆಡ್ ಆಗಿ ಬೇಕಾಗಿರುವಂತಹ ಊಟ ಸಿಗುತ್ತೆ, ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬಹುದು ಅಂತ ಖುಷಿಯಾಗಿ ಹೋದ್ರೆ ಇನ್ನೊಂದಷ್ಟೇ ಬೇಡ ಬಿಡಪ್ಪ, ಅನ್ಲಿಮಿಟೆಡ್ ಆಗಿ ನಮ್ಗೀಗ ಒಳ್ಳೊಳ್ಳೆ ಹೋಟೆಲ್ಗಳಲ್ಲೆಲ್ಲ ಊಟ ಸಿಗುತ್ತೆ ಅಂತ ಹೋಗ್ತಿರ್ತಾರೆ. ನೀವು ಅನ್ಲಿಮಿಟೆಡ್ ಊಟ ಅಂತ ಹೇಳ್ತಿದ್ದ ಹಾಗೆ ಮತ್ತೊಂದಷ್ಟು ಪ್ರಿಪರೇಷನ್ಗಳನ್ನ ಕೂಡ ಮಾಡ್ಕೊಂಡು ಹೋಗುವಂತಹ ಜನವನ್ನ ನೋಡಿರ್ತೀನಿ ನಾನು. ಫಾರ್ ಎಕ್ಸಾಂಪಲ್, ರಾತ್ರಿ ನಾನು ಅನ್ಲಿಮಿಟೆಡ್ ಊಟಕ್ಕೆ ಹೋಗ್ತೀನಿ ಅಂದ್ರೆ ಮಧ್ಯಾಹ್ನ ಊಟ ಮಾಡುವುದಿಲ್ಲ, ಇಲ್ಲ ಸಾಯಂಕಾಲ ಹೊಟ್ಟೆ ಹಸಿಯುವಂತಹ ಒಂದಷ್ಟು ಐಟಮ್ಗಳನ್ನ ತಿನ್ಕೊಂಡು ಹೋಗ್ತೀನಿ, ಈ ತರ ಹೇಳುವಂತಹ ಫ್ರೆಂಡ್ಸ್ ಕೂಡ ಇದಾರೆ ಕಣ್ರಿ ನನಗೆ. ನೀವು ಕೂಡ ಈ ರೀತಿಯಾಗಿ ಏನಾದರೂ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ತೀರಾ ಅನ್ಲಿಮಿಟೆಡ್ ಊಟವನ್ನು ಸವಿಬೇಕಾದ್ರೆ? ಅನ್ಲಿಮಿಟೆಡ್ ಊಟ ಅಂತ ಹೇಳ್ತಿದ್ದ ಹಾಗೆ ನಿಮ್ಗೆ ಏನಾದರೂ ನೆನಪಾಗುತ್ತಾ? ಮತ್ತು ಅನ್ಲಿಮಿಟೆಡ್ ಊಟದ ಜೊತೆ ನಿಮ್ಗಿರುವಂತಹ ಸವಿ ಸವಿ ಅನುಭವ ಏನು? ಮತ್ತು ಹೊಟ್ಟೆ ತುಂಬ ಅಂದರೆ ಎಷ್ಟು ಸಾರಿ ಆದರೂ ನೀವು ತಟ್ಟಿಗೆ ಅಥವಾ ಬಾಳೆ ಎಲೆಗೆ ಊಟವನ್ನು ಬಡಸಿಸ್ಕೊಂಡು ಬ್ಯಾಟಿಂಗ್ ಮಾಡ್ತೀರಾ ಅನ್ನೋದನ್ನೆಲ್ಲ ಹಂಚ್ಕೋಬಹುದು ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ. ನಾನ್ ಸ್ಟಾಪ್ ಮಾತುಕತೆಯಲ್ಲಿ 9489901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ವಾಟ್ಸಪ್ ಸಂಖ್ಯೆಗೆ ಬೇಗ ಬೇಗ ಸಂದೇಶವನ್ನು ಕಳಿಸ್ಕೊಡಿ, ಜೊತೆಯಾಗಿರಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

5:11:31 ಪ್ರೀತಿಯ ಸಂದೇಶಗಳು ಬಂದು ತಲುಪ್ತಾ ಇರೋದು ನಿಮ್ಮಿಂದ. ಕನ್ನಡ ಕಾಮನಬಿಲ್ 101.3 ಮೆಗಾಹರ್ಟ್ಸ್ನಲ್ಲಿ ಅನ್ಲಿಮಿಟೆಡ್ ಫುಡ್ ಬಗ್ಗೆ ಮಾತಾಡೋದಕ್ಕೆ ಜೊತೆಯಾಗಿದ್ವಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಪದ್ಮ ಶ್ರೀಧರ್ ಪನ್ನಗ ಅವರು ಹೇಳ್ತಾ ಇದ್ದಾರೆ ಅನಂತಕುಮಾರ್ ಅವರ ಜೊತೆಯಾಗಿ ಸೂಪರ್ ಆದ ಹಾಡುಗಳು ಅಂತ. ಥ್ಯಾಂಕ್ ಯು ಅನಂತಮೂರ್ತಿ ಅವರ ಮಾತು ಶೃಂಗೇರಿಯಿಂದ. ನೋಡಿ ನೋಡಿ, ನಾನು ಮನೆ ಊಟನ ಲಿಮಿಟ್ ಆಗಿ ಊಟ ಮಾಡೋದು ಜಾಸ್ತಿ, ಅನ್ಲಿಮಿಟೆಡ್ ಆಗಿ ಊಟ ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದಿಲ್ಲ ಅಂತಿದ್ರೆ ಓಕೆ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ಬಳಿಕ ಬಂದಿದೆ ಸಂದೇಶ ನಮಗೆ.

0: ಮೌನೇಶ್ ಅವರದ್ದು ಜೀವರಿಗೆ ಬೇವರು ಕೊಪ್ಪಳ ಜಿಲ್ಲೆಯಿಂದ. ನಾವು ಮನೆ ಊಟದ ಪ್ರೇಮಿಗಳ್ರಿ, ಮನೇಲಿ ಸಾಕಷ್ಟು ಊಟ ಮಾಡಿದ್ವಿ, ಆದರೆ ಹೊರಗಡೆ ಅಥವಾ ಬೇರೆಯವರ ಮನೆ ಅಥವಾ ಕಾರ್ಯಕ್ರಮದಲ್ಲಿ ಅಷ್ಟಕ್ಕಷ್ಟೇ. ಮದುವೆ ಅಥವಾ ಇತರ ಸಮಾರಂಭಗಳಿಗೆ ತೆರಳುವಂತಹ ಸಮಯದಲ್ಲಿ ಯಾವುದೇ ರೀತಿಯ ಪೂರ್ವ ತಯಾರಿ ಇರೋದಿಲ್ಲ ಅಂತಾನೂ ಹೇಳ್ತಿದ್ದಾರೆ. ವಂಡರ್ಫುಲ್, ನೈಸ್. ಎಸ್, ಇನ್ನಷ್ಟು ಸಂದೇಶಗಳಿದೆ. ಆಕ್ಚುಲಾಗಿ ಏನೇ ಹೇಳಿ, ಯಾವುದೇ ಮಾತಿರಲಿ, ಅನ್ಲಿಮಿಟೆಡ್ ಊಟ ಅಂತ ಹೇಳ್ತಿದ್ದ ಹಾಗೆ ನಾವು ಸಾಮಾನ್ಯವಾಗಿ ಹೊರಗಡೆ ಹೋಗುವಂತಹ ಸಮಯದಲ್ಲಿ ಮನೆಯಲ್ಲಂತೂ ಖಂಡಿತವಾಗ್ಲೂ ಅದು ಅನ್ಲಿಮಿಟೆಡ್ ಊಟನೇ ಬಿಡಿ. ಯಾಕಂದರೆ ಸಾಮಾನ್ಯವಾಗಿ ಪ್ಲೇಟ್ ಮೀಲ್ ಅಂತ ಹೇಳ್ತಿದ್ದ ಹಾಗೆ ಎಲ್ಲ ಒಂದಷ್ಟು ತಿನ್ನುವಂತಹ ಸಾಮಗ್ರಿಗಳು ಏನೇನು ಕೊಡ್ತಾರೆ, ಎಲ್ಲ ಐಟಮ್ಗಳು ಅವೆಲ್ಲ ಕೂಡ ಒಂದು ಕಪ್ನಲ್ಲೂ ಅಳತೆ ಮಾಡಿ ಕೊಡಲಾಗುತ್ತೆ. ಆದರೆ ಮನೇಲಿ ಬಂದಾಗ ಅನ್ಲಿಮಿಟೆಡ್ ಆಗಿ ಸೌಟಲ್ಲಿ ಎತ್ಕೊಂಡು ಬಡಿಸ್ಕೊಂಡು ಬಡಿಸ್ಕೊಂಡು ತಿನ್ನೋದೇ ಮಜಾ. ಆದರೆ ಅದೇ ರೀತಿಯಲ್ಲಿ ಎಲ್ಲ ತರಹದ ಅಡುಗೆಗಳನ್ನು ಎಲ್ಲ ರೀತಿಯಾದ ಬಾಯಲ್ಲಿ ರುಚಿಯನ್ನು ಅಂತ ಹೇಳಿ ನಿಲ್ಲಿಸಿ ಮನಸ್ಸಿಗೆ ಆಸ್ವಾದ ಕೊಡುವಂತಹ ತರೇಹವಾರಿ ತರಕಾರಿಗಳನ್ನು, ಅಡುಗೆಗಳನ್ನು, ಪಲ್ಯಗಳನ್ನು, ಸ್ವೀಟ್ಗಳನ್ನು, ಇದನ್ನೆಲ್ಲ ಒಟ್ಟೊಟ್ಟಾಗಿ ಬೇಕಾದಕ್ಕಿಂತ ಅಂದರೆ ಒಂದು ಕಪ್ಗಿಂತ ಜಾಸ್ತಿಯಾಗಿ ಬೇಕಾದಷ್ಟು ಬಡಿಸ್ಕೊಳ್ಳೋದು ತಿನ್ನೋದಿದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗನ್ಸುತ್ತೆ. ಇದು ಸಾಧ್ಯ ಆಗೋದೆ ಅನ್ಲಿಮಿಟೆಡ್ ಟಿಫನ್ನಲ್ಲಿ. ಸೊ ನೀವು ಕೂಡ ಈ ರೀತಿಯಾದಂತಹ ಅನ್ಲಿಮಿಟೆಡ್ ಊಟದ ಫಾಲೋವರ್ಸ್, ಅನ್ಲಿಮಿಟೆಡ್ ಊಟ ಅಂದರೆ ನಿಮಗೆ ತುಂಬ ಇಷ್ಟ ಆಗುತ್ತಾ, ಬೇಗ ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ. 9484809901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ.
1: ಪೇಪರ್ ಪೇಪರ್.

0: ಆಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಕೋಲೆನ್ನ ಕೋಲು ಕೋಲೆ.
1: ಕೋಲನ್ನ ಕೋಲು ಕೋಲೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತ ಹೊತ್ತಿದ್ದು.

0: ಬಸವರಾಜ ಕೊಳಕೆ ಅವರು ಗೋಕಾಕ್ನಿಂದ ಹೇಳ್ತಾ ಇದಾರೆ, ಅದು ಹೆಲ್ತ್ಗೆ ಅಪಾಯ ಕಂಡ್ರಿ ಅಂತ ಹೇಳ್ತಿದ್ರೆ, ಇನ್ನು ಫಂಕ್ಷನ್ಗಳಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೋಬೇಕು, ಆಹಾರನ ವ್ಯರ್ಥ ಮಾಡಬಾರ್ದು, ಸಿಹಿ ಪದಾರ್ಥನ ದೂರ ಇಡಬೇಕು, ಏನೇ ಆಗಲಿ ಲಿಮಿಟೆಡ್ ಚಂದ ಕಂಡ್ರಿ ಅನ್ನೋ ಮಾತನ್ನ ಹೇಳಿದವರು ವೀರಣ್ಣ ಅವರು, ಸಿದ್ದಾಪುರ ದಿನ ವಾರೆವಾ. ಆನಂದ ಕುಲಕರ್ಣಿ ಅವರು ಸುಲೇಪೇಟಾಯಿಂದ ಹೇಳ್ತಾ ಇರೋ ಮಾತದು, ಒಂದ್ಸಾರಿ ಒಂದಾನೊಂದು ಕಾಲದಲ್ಲಿ ಅನ್ಲಿಮಿಟೆಡ್ ಭೋಜನ ಸವಿದಿದ್ದ ದಿನಗಳದು. ಒಂದು ಬಾರಿ ಭೋಜನಕ್ಕೆ ಹೋಗೋದಿದೆ, ಆದರೆ ಸ್ವಲ್ಪ ಆಹಾರವನ್ನು ಊಟ ಮಾಡಿ ಬೆಳಗ್ಗೆ ಯಾವುದೇ ಉಪಹಾರ ಸೇವಿಸ್ತೇನೆ, ಅದಾದ ನಂತರ ಮದುವೆಯ ಟೈಮಲ್ಲಿ ಸ್ವೀಟು ಖಾರ ಕರಿದ ಪದಾರ್ಥ ಎಲ್ಲ ಅನ್ನೋ ಥರ ಹೊಟ್ಟೆ ತುಂಬ ತಿಂದು ಅದಾದ ನಂತರ ಬೇರೆ ಐಟಮ್ಸ್ ತಿಂತೀನಿ, ಅದಾದಮೇಲೆ ಮಾರನೇ ದಿನ ನಿರ್ಜಲ ಉಪವಾಸ. ಇದು ಭಾರಿ ಭೋಜನದ ಎಫೆಕ್ಟು ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ತುಂಬ ಜನ ಒಪ್ಕೊಳ್ಳೋದಿಲ್ಲ. ಆನಂದ ಕುಲಕರ್ಣಿ ಅವರೇ, ನೀವು ಒಪ್ಕೊಂಡಿದ್ದೀರಾ, ಸೂಪರ್. ಹೌದು, ನೀವು ಕೂಡ ಇದೇ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೋತೀರಾ, ಅಥವಾ ಇದೇ ರೀತಿಯಾಗಿ ನೀವು ನಿಮ್ಮ ಕಾರ್ಯಗಳನ್ನು ನಿಮ್ಮ ಕೆಲಸಗಳನ್ನು ನಿಭಾಯಿಸ್ತಾ ಹೋಗ್ತೀರಾ, ನಮ್ಮ ಜೊತೆಯಾಗಿ ಹಂಚ್ಕೊಳ್ಳಿ. 9489001 0913 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಅನ್ಲಿಮಿಟೆಡ್ ಊಟದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವಿವತ್ತು. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ
1: ಡೋಲ್ ಡಬ್ಬ ಬಡ್ದ ಅಂದ್ರೆ ಬರ್ತದೇನು ಸಂಗೀತ?
2: ಹಾ ಕುಣಿಯೋಣ ಆಕುರಿ ಡೇಟು.

哎，哎，哎，哎，哎。

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಎಫ್ಎಂ ರೇನ್ಬೋ 1.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಯೋರ್ಸ್ ಅನ್ಲಿಮಿಟೆಡ್. ಊಟದ ಬಗ್ಗೆ ಮಾತಾಡ್ತಾ ಸಾಕ್ತಿದ್ರೆ ದಿನೇಶ್ ಕೂಡ ದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರಿನಿಂದ ಹೇಳ್ತಿದ್ದಾರೆ, ಊಟ ಮಾಡುವಂತಹ ಕಲೆ ಎಲ್ಲರಿಗೂ ಇರಲ್ಲ, ಒಬ್ಬೊಬ್ಬರದು ಒಂಥರ. ಕೆಲವರು ಎಲೆಯಲ್ಲಿ ಒಂದಗಳನ್ನು ವೇಸ್ಟ್ ಆಗದೇ ರೀತಿ ಊಟ ಮಾಡಿದ್ರೆ ಇನ್ನು ಕೆಲವರು ತುಂಬ ತುಂಬ ತುಂಬ ವೇಸ್ಟ್ ಮಾಡ್ತಾರೆ. ಅನ್ಲಿಮಿಟೆಡೋ ಲಿಮಿಟೆಡೋ ವೇಸ್ಟ್ ಮಾಡಬಾರ್ದು ಅನ್ನೋ ಮಾತು ಇವರದ್ದು. ಆಕ್ಚುಲಾಗಿ ದಿನೇಶ್ ಅವರೇ, ನೀವು ಹೇಳೋ ಹಾಗೆ ವೇಸ್ಟ್ ಮಾಡಬಾರ್ದು ಅಂತಲೇ ಪ್ರಿಪೇರ್ ಆಗಿ ಹೋದರೆ ಹೇಗಿರುತ್ತೆ, ಸೂಪರ್ ಅಲ್ಲ? ಸತೀಶ್ ಯನಚ ನಗರ ಕೆರೆಯಿಂದ ಹೇಳ್ತಾ ಇದ್ದಾರೆ, ತುಂಬ ದುಃಖವನ್ನು ತೋಡ್ಕೋತಾ ಇದ್ದಾರೆ ಇವರು. ಮೇಡಮ್ ಏನು ಮೇಡಮ್, ಲಿಮಿಟೆಡ್ ತಿನ್ನೋಕೆ ಆಗಲ್ಲ ಈ ಬಿಸಿಲಲ್ಲಿ, ಅನ್ಲಿಮಿಟೆಡ್ ಎಲ್ಲಿಂದ ತಿನ್ನದಪ್ಪ ಅಂತ. ಎಷ್ಟೋ ಜನರ ನೋವು ಕೂಡ ಇದೆ ಕಣ್ರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅನ್ಲಿಮಿಟೆಡ್ ಊಟ ಮಾಡಬೇಕು ಅಂತಿದ್ದ ಹಾಗೆ ಫುಲ್ ಪ್ರಿಪೇರ್ ಆಗಿಬಿಡ್ಬೇಕು. ನನಗೆ ಎಲ್ಲರೂ ಬೈತಾರೆ ಗೊತ್ತಾ ಅಂತ ಹೇಳ್ತಾ ಮಾತನ್ನು ಶುರು ಮಾಡಿರೋರು ಭಾಗ್ಯ ಅವರು. ಯಾಕೆ ಅಂದರೆ ಇವರು ಹೊರಗಡೆ ಏನಾದರೂ ಬಂದರೆ ಆರಾಮಾಗಿ ಎಲ್ಲವನ್ನ ನೀನೇ ತಿನ್ನಲ್ಲ ಅಂತ ಹೇಳಿ ಒಂದೇ ದೂರನ ಕೊಡ್ತಿರ್ತಾರಂತೆ. ಏನೋಪ್ಪ ತಿಂದರೂ ಅಪವಾದ ಬಿಡ್ತಾ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಆ್ಯಕ್ಚುಲಾಗಿ ಏನೇ ಹೇಳಿ, ನಾವಿವತ್ತು ಮಾತಾಡ್ತಾ ಸಾಕ್ತಾ ಇರುವಂಥದ್ದು ಅನ್ಲಿಮಿಟೆಡ್ ಊಟದ ಬಗ್ಗೆ. ಎಷ್ಟೋ ಸಾರಿ ಊಟವನ್ನು ತಿನ್ನುವಂತಹ ಸಮಯ ಬಂದಂತಹ ಸಮಯದಲ್ಲಿ, ಅಲ್ಲ ಈ ಪಲ್ಯ ಸ್ವಲ್ಪ ರುಚಿ ಜಾಸ್ತಿ, ಒಂಚೂರು ಜಾಸ್ತಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅದು ಯಾಕೋ ನನಗೆ ಈ ಪಲಾವ್ ಇಷ್ಟ ಆಗ್ತಾ ಇಲ್ಲ, ಅದನ್ನ ಸ್ವಲ್ಪ ತಿನ್ನಬೇಕಲ್ಲ ಅಂತ ತಿಂದು ಅಥವಾ ತಿನ್ನದೇ ಇರೋ ಹಾಗಿದ್ರೂ ಚೆನ್ನಾಗಿರ್ತಿತ್ತು ಅನ್ನೋ ಮನಸ್ಥಿತಿ ಬಂದಾಗ, ನಮಗೆ ಈ ಒಂದು ಅನ್ಲಿಮಿಟೆಡ್ ಊಟ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಅದ್ಭುತವಾದಂತಹ ಒಂದು ವರದಾನವಾಗಿ ಪರಿಣಮಿಸುತ್ತೆ ಅಂತಲೇ ಹೇಳಬೇಕು. ನನಗಂತೂ ಹಾಗನ್ಸುತ್ತಪ್ಪ, ನಿಮಗೆ? ಆ್ಯಕ್ಚುಲಿ ಏನೇ ಹೇಳಿ, ಬಟ್ ಅನ್ಲಿಮಿಟೆಡ್ ಊಟವನ್ನು ಮಾಡೋದಕ್ಕೆ ನೀವೇನಾದರೂ ಹೊರಗಡೆ ಹೋಗು ಪ್ಲ್ಯಾನನ್ನೇನಾದರೂ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತೀನಿ, ಆರಾಮಾಗಿ ಹೊಟ್ಟೆಯೆಲ್ಲ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಯಾಕಂದರೆ ಅನ್ಲಿಮಿಟೆಡ್ ಊಟ ಅಂತ ಹೇಳಿ ಸಿಕ್ಕದನ್ನೆಲ್ಲ ಬಡಿಸ್ಕೊಂಡು ಆ ಎಲೆಯಲ್ಲಿ ಆ ತಟ್ಟೆಯಲ್ಲಿ ಬೇಕಿಲ್ಲದೆ ಇರೋ ರೀತಿಯಲ್ಲಿ ಎಲ್ಲವನ್ನ ಬಿಟ್ಟು ಬರೋದು ಅಕ್ಷರಶಃ ಅಪರಾಧ ಆಗುತ್ತೆ ಕಣ್ರಿ, ಹೌದಲ್ಲ? ಎಸ್ ಹೌದು ಅಂತ ನೀವು ಹೇಳ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. ಈ ಹೊತ್ತಲ್ಲಿ ಸಂದೇಶಗಳು ಬಂದು ತಲುಪ್ತಾ ಇದೆ ನಮಗೆ ನಿಮ್ಮ ವಾಟ್ಸಪ್ಪಿಂದ ಕಳಿಸಿ. ನೀವು ಕೂಡ ಈ ಬಗ್ಗೆ ಹೇಳೋದಾದರೆ 9489091091 3 ಬೇಗ ಬರಲಿ, ವಾಟ್ಸಪ್ ಸಂಖ್ಯೆ ನಮ್ಮದಿದು, ನಿಮ್ಮ ವಾಟ್ಸಪ್ಪಿಂದ ನಮ್ಮ ವಾಟ್ಸಪ್ಗೆ ಸಂದೇಶಗಳು ಜೊತೆಯಾಗಿರಿ. ಕೇಳ್ತಾರೀ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಎಸ್ ಎಸ್ ಎಸ್, ನಿಮ್ಮ ಸಂದೇಶಗಳು ಕೂಡ ರಿಂಗ್ ಮಾಡಿದೆ ನಮ್ಮ ವಾಟ್ಸ್ಆಪ್ ಸಂಖ್ಯೆಯನ್ನು. ಹರೀಶ್ ಅವರು ಮಲ್ಲೇಶ್ವರಂನಿಂದ ಹೇಳ್ತಾ ಇದಾರೆ, ಬೇಡವಾದಷ್ಟು ತಿನ್ನೋದು ಇಲ್ಲ, ಹಾಕಿಸ್ಕೊಂಡು ಚಲೋದು ಇಲ್ಲ ರೀ, ಬೇಕಾದಷ್ಟು ಹಾಕಿಸ್ಕೊತೀನಿ, ಹಸಿ ಮೆಣಸಿನ್ಕಾಯಿ ಬಿಟ್ಟು ಬೇರೆದೆಲ್ಲ ಅದನ್ನು ಬಿಡದೆ ಖಾಲಿ ಮಾಡ್ತೀನಿ ಹಾ ಅಂತ ಹೇಳಿದವರು ಹರೀಶ್ ಅವರು ಮಲ್ಲೇಶ್ವರಂನಿಂದ. ಇವರು ಹೇಳ್ತಾ ಇದ್ದಾರೆ, ಆದರೆ ಮಾರನೇ ದಿನ ಉಪವಾಸ ಮಾಡೋಷ್ಟೊಂದು ನಾನು ಊಟ ಮಾಡೋದಿಲ್ಲ ಅಂತ. ಬಟ್ ಎಷ್ಟೋ ಜನಕ್ಕೆ ಆ್ಯಕ್ಚುಲಿ ಐ ಅಗ್ರಿ ಏನಂತ ಹೇಳಿದ್ರೆ, ಚೆನ್ನಾಗಿರುವಂತಹ ಊಟ ಸಿಗ್ಬಿಟ್ಟೆ, ಎಸ್ ಆರಾಮಾಗಿ ಇವತ್ತು ಸವಿದು ನಾಳೆ ಒಂದು ಸ್ವಲ್ಪ ಉಪವಾಸ ಮಾಡಿದ್ರು ಸಾಕು ಕಣ್ರಿ, ಈ ದಿನದ ರುಚಿಯನ್ನು ಹಾಗೆ ಸವಿಯೋಣ ಅನ್ನೋ ಮನಸ್ಥಿತಿ ಇರುತ್ತೆ. ತಪ್ಪು ಅಲ್ಲ ಬಿಡಿಯೋದು. ಮಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಾ ಇದ್ದಾರೆ, ನಾನು ಮಿತವಾಗಿಯೂ ಅಲ್ಲ ಮಧುರವಾಗಿ ಊಟ ಮಾಡ್ತೀವಿ ಹಿತವಾಗಿ ಅನ್ನೋ ಮಾತನ್ನ. ಸೂಪರ್ ರೀ. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಬಳಿಕ ಬಂದ

ದೇಶ ನಮಗೆ ಸುಧೀಂದ್ರ ಅವರ ಸಂದೇಶ ಮಲ್ಲೇಶ್ವರಂ ನಿಂದ. ಈಟಿಂಗ್ ಅಂದ್ರೆ ನಮಗೆ ಸಖತ್ ಖುಷಿ ಆಗುತ್ತೆ, ಬ್ಯಾಟಿಂಗೋ ಬ್ಯಾಟಿಂಗು ಅಂತ ಇವರು ಹೇಳ್ತಾ ಇದ್ದಾರೆ ನೋಡಿ. ಯಾವುದೇ ವಿಚಾರಕ್ಕಾಗಿ ತಿನ್ನುವ ವಿಚಾರ ಬಂದಾಗ ಬೇರೆ ಯಾವುದೇ ವಿಚಾರಕ್ಕೂ ನಾನು ತಲೆ ನೆಕ್ ಹೆಡಿಸ್ಕೊಳ್ಳೋದಿಲ್ಲ, ನಾವಂತೂ ಬದುಕ್ತಾ ಇರೋದೇ ತಿನ್ನೋದಕ್ಕೋಸ್ಕರ ಅನ್ನೋ ಮಾತನ್ನ ಇವರು ಹೇಳ್ತಾರೆ. ಸೂಪರ್ ರೀ ನೀವು. ಹೌದು, ಯಾಕೆ ಅಂತ ಹೇಳಿದ್ರೆ ತಿನ್ಬೇಕಾದ್ರೆ ಕಣ್ಣು ಹಾಗೂ ಬುದ್ಧಿ ಎರಡು ಕೂಡ ಕೆಲಸ ಮಾಡಲೇಬಾರದು, ಬರೀ ನಾಲಿಗೆ ಮಾತ್ರ ಅಂತ ಹೇಳಿ ಚಪ್ಪರಿಸ್ತಾ ಇರಬೇಕು ಅನ್ನೋ ಮಾತನ್ನ ಇವ್ರು ಹೇಳ್ತಾರೆ. ಇದೇ ಅಂತ ಇವರ ಪಾಲಿಸಿ. ವರೆ ವಾ, ಸೂಪರ್. ಆಕ್ಚುಲಾಗಿ ಯಾರು ಏನೇ ಹೇಳಿದ್ರು ಕೂಡ ಎಲ್ಲರ ಪಾಲಿಸಿ ಕೂಡ ಇದ್ದೇ ಆಗಿರುತ್ತೆ. ಸೂಪರ್ ಆದ ಊಟ ತಲೆ ನಮ್ಮ ಮುಂದೆ ಬರ್ತಿದ್ದ ಹಾಗೆ, ಎಲೆ ಮುಂದೆ ಬರ್ತಾ ಇದ್ದ ಹಾಗೆ, ಹೊಟ್ಟೆ ಮತ್ತು ನಾಲಿಗೆ ಅದನ್ನು ಬೇಕು ಬೇಕು ಬೇಕು ಅಂತ ಕೇಳ್ತಿದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ನಮ್ಮ ಬೇರೆ ಏ ಬೇಡಪ್ಪ ಮಿತವಾಗಿ ತಿನ್ನೋಣ ಹಿತವಾಗಿ ತಿನ್ನೋಣ ಅನ್ನೋದಿಲ್ಲ, ಸ್ವಲ್ಪ ಸೈಡ್ಗೆ ಹೋಗ್ಬಿಡುತ್ತೆ. ಅದೇ ಊಟದಲ್ಲಿ ಬರೋ ಮೆಣಸಿನ್ಕಾಯಿ ಥರ ಹೌದಲ್ವಾ? ಏನೇ ಹೇಳಿ ಅನ್ಲಿಮಿಟೆಡ್ ಊಟ ಅನ್ನೋದು ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರಗಳಲ್ಲಿ ಒಂದು ರೀ. ಇದೆಲ್ಲ ನಾವು ಮೇಲವಾಗಿ ಸ್ಥೂಲವಾಗಿ ನೋಡಿದ್ರೆ ಆಹಾ ಚಪ್ಪರಿಸ್ಕೊಂಡು ತಿಂತೀವಿ ಅಂತ ಹೇಳಿದ್ರು ಕೂಡ, ಸೂಕ್ಷ್ಮವಾಗಿ ನೋಡಿದಾಗ ಏನೋ ಒಂದು ವಿಶೇಷವಾದ ದಿನ ಬರುವಂತಹ ಸಂದರ್ಭದಲ್ಲಿ ನಾವು ಅದನ್ನು ಸಂಭ್ರಮದಿಂದ ಎದುರಿಸ್ತೀವಲ್ಲ, ಅದೇ ರೀತಿಯಲ್ಲಿ ಒಂದು ಅನ್ಲಿಮಿಟೆಡ್ ಊಟವನ್ನು ಕೂಡ ನಾವು ಸವಿತೀವಿ. ಆದರೆ ಅದನ್ನು ಸವಿಯುವಾಗ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ನಾವು ಗಮನದಲ್ಲಿಟ್ಕೊಳ್ಳಬೇಕು, ಎಚ್ಚರಿಕೆಯನ್ನು ವಹಿಸಬೇಕು. ಏನಂದರೆ ಸಾಮಾನ್ಯವಾಗಿ ನಾವು ಇಷ್ಟು ಮಾತ್ರ ತಿಂತೀವಿ, ನಮ್ಮ ದೇಹ ಇಷ್ಟನ್ನು ಮಾತ್ರ ಜೀರ್ಣ ಮಾಡ್ಕೊಳ್ಳುತ್ತೆ ಅನ್ನೋ ಒಂದು ಪ್ರೊಸೆಸ್ಗೆ ನಮ್ಮ ದೇಹ ಒಕ್ಕೊಂಬಿಟ್ಟಿರುತ್ತೆ. ಆದರೆ ಒಂದು ಅನ್ಲಿಮಿಟೆಡ್ ಊಟ ಅಂತ ಹೇಳಿದಾಗ ಮಧ್ಯಾಹ್ನ ಒಂಚೂರು ಕಡಿಮೆ ತಿಂದು ಅಥವಾ ಇನ್ನೊಂದೇನೋ ಪ್ರಿಪ್ರೇಷನ್ ಮಾಡ್ಕೊಳ್ಳದೆ ಹೋಗಿ ಆರಾಮಾಗಿ ಫುಲ್ ಬ್ಯಾಟಿಂಗ್ ಮಾಡಿ ಬಂದುಬಿಟ್ರೆ ದೇಹಕ್ಕೆ ಅದನ್ನು ಜೀರ್ಣ ಮಾಡ್ಕೊಳ್ಳೋದು ದೊಡ್ಡ ಕಷ್ಟ ಆಗ್ಬಿಡುತ್ತೆ ರೀ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಊಟವನ್ನು ಅನ್ಲಿಮಿಟೆಡ್ ಆಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮುಂಚೆ ಆರಾಮಾಗಿ ಊಟವನ್ನು ಸವಿದು ದೇಹ ಎಷ್ಟು ಕೇಳದೆ ಅಷ್ಟನ್ನು ಮಾತ್ರ ಕೊಡಿ. ಅನ್ಲಿಮಿಟೆಡ್ ಊಟ ಆದರೂ ಕೂಡ ಅದನ್ನು ರುಚಿಯಾಗಿ ಬೇಕಾದನ್ನು ಜಾಸ್ತಿ ಸವಿರಿ, ಬೇಡ ಅನ್ಸೋದನ್ನು ಸ್ವಲ್ಪ ಸವಿರಿ, ಯಾಕಂದರೆ ಎಲ್ಲ ಕೂಡ ಆರೋಗ್ಯಕ್ಕೆ ಬೇಕು ಹೌದಲ್ಲ? ಯಸ್ ಹೌದು. ಹಾಡುಗಳು ಕೂಡ ಮುಂದುವರಿತಾ ಇದೆ ಕನ್ನಡ ಕಾಮದಲ್ಲಿ 101.3 ಮೆಗಾಹರ್ಟ್ಸ್ನಲ್ಲಿ. ಇದು ಜಾಲಿಯಾಗಿ ಹಾಡುಗಳನ್ನು ಕೇಳ್ತಾ ಸಾಗು ಹೊತ್ತು ನಾನ್ ಸ್ಟಾಪ್ ಮಾತುಗಳ ಜೊತೆಯಾಗಿ ನಾನ್ ಸ್ಟಾಪ್ ಹಾಡುಗಳು ನಿಮ್ಮ ನಾನ್ ಸ್ಟಾಪ್ ಸಂದೇಶದೊಟ್ಟಿಗೆ. ಯಸ್, ಯಾವ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ.

ಅದು ಸೂಪರ್ ಆದ ವಾವ್ ಆದ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಒನ್ ಆಫ್ ಮೈ ಫೇವರೇಟ್ ಟ್ರ್ಯಾಕ್ ನಿಮ್ಗೋಸ್ಕರ ಮುಡಿ ಬಂತು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದೀವಿ ನಾವು ನೀವು ಈ ಹೊತ್ತಲ್ಲಿ ಕನ್ನಡ ಕಾಮನವಿಲ್ಲ 101.3 ಮೆಗಾಹರ್ಟ್ಸ್ ನಲ್ಲಿ ಸಂದೇಶ ಕಳಿಸ್ಕೊಟ್ಟವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅನ್ಲಿಮಿಟೆಡ್ ಲಿಮಿಟೆಡ್ ಹೊಟ್ಟಾಗಿ ಹೋಗಿ ಊಟ ಮಾಡುವಂತಹ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಖಂಡಿತವಾಗ್ಲೂ ಕಾಳಜಿಯನ್ನು ವಹಿಸಿ ಅನ್ನೋ ಮಾತುಗಳನ್ನ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾರೆ FM ರೇನ್ಬೋ 101.3 ಮೆಗಾಹರ್ಟ್ಸ್, ಯಾಕಂದ್ರೆ ಇದು ಮ್ಯೂಸಿಕಲಿ ಯಾರ್ಸ್.

0: 2 in Shanghai, China today. The 25-year-old Maharashtra archer defeated Denmark veteran player cum coach Martin Damsbo 147-144 in the bronze medal playoff. The Wrestling Federation of India, WFI, today issued a show cause notice to grappler Vinesh Fogat, accusing her of indiscipline and anti-doping rule violations. And with that, we end this news bulletin.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾರೋ ಗದ್ದೆ ಮಾನಪ್ಪ ನಾಯಕ್, ಹಾಮಾ ನಾಯಕ್, ಕನ್ನಡ ಸಾಹಿತ್ಯ ಕಂಡ ಬಹುಮುಖಿ ವ್ಯಕ್ತಿತ್ವ, ಕವಿ, ಅಂಕಣಕಾರ, ಭಾಷಾಶಾಸ್ತ್ರಜ್ಞ ಮತ್ತು ಜನಪದ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾಗಿ ಕೆಲಸ ಮಾಡಿದವರು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭಾಷಾ ವಿಜ್ಞಾನದಲ್ಲಿ ಚಿನ್ನದ ಪದಕ ಪಡೆದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದವರು. ಸಂಶೋಧನೆ ನಡೆದು ಬಂದ ದಾರಿ ಏನು ಅಂತ ಅವಲೋಕಿಸುತ್ತಾ ಹಾಮನಾಯಕ್ ಅವರು ಹೇಳಿದ ಮಾತುಗಳು.
2: ಕನ್ನಡದ ಸಂಶೋಧನೆ ಎಷ್ಟು ಹಳೆಯದು ಅಂತಂದ್ರೆ, ನೀವು ಒಂದು ರೀತಿ ಒಳಗೆ 1000 ವರ್ಷ ಹಿಂದಿಂದು ಕವಿರಾಜ ಮಾರ್ಗಕಾರನೇ ಕನ್ನಡ ನಾಡಿನ ರೇಖಾಗಡಿಗಳನ್ನೆಲ್ಲ ಗುರುತಿಸುವ ಮಾತನ್ನು ಹೇಳಿದ್ದಾನೆ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಬೋದು. ಆದರೆ ಇಂಗ್ಲೀಷಿನ ಪ್ರಭಾವದಿಂದ ಲಭ್ಯವಾದ ಸಂಶೋಧನೆ ಏನಿದೆ ಅದು ನಮ್ಮಲ್ಲಿ ಬೆಳೆದು ಬಂದದ್ದು ಎಷ್ಟು ದಿವಸದಿಂದ ಅಂತ ನೋಡಿದರೆ, ನನಗೆ ಈ ದಿಕ್ಕಿನಲ್ಲಿ ಒಂದು 2-3 ಹೆಸರುಗಳು ಮೊದಲು ಮನಸ್ಸಿಗೆ ಬರ್ತವೆ. ಒಂದು ಡಾಕ್ಟರ್ ಎಸ್ ಸಿ ನಂದಿಮಠ, ಎರಡನೇದು ಡಾಕ್ಟರ್ ಎಂ ಎಚ್ ಕೃಷ್ಣ, ಮೂರನೇದು ಡಾಕ್ಟರ್ ಎ ಎನ್ ನರಸಿಂಹಯ್ಯ. ಇವರಲ್ಲಿ ನಂದಿಮಠರು ಮಾಡಿದ ಕೆಲಸ ಇದೆಯಲ್ಲ ಅದು ಥಿಯಾಲಜಿ ಆಫ್ ಶೈವಾಗಮಸ್ ಬೀಯಿಂಗ್ ಎ ಸರ್ವೆ ಆಫ್ ದಿ ಡಾಕ್ಟ್ರಿನ್ಸ್ ಆಫ್ ದಿ ಶೈವ ಸಿದ್ಧಾಂತ ಆ್ಯಂಡ್ ವೀರಶೈವಿಸಂ ಅಂತ ಅವರ ಥೀಸಿಸ್ಸಿನ ಹೆಸರು. ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 6-7 ಶತಮಾನಗಳ ಶಾಸನಗಳಲ್ಲಿ ಕಂಡುಬರುವ ಕನ್ನಡವನ್ನು ಆಧುನಿಕ ಅಂದರೆ ಅವ್ರ ಕಾಲಕ್ಕೆ ಆಧುನಿಕ ವ್ಯಾಕರಣ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಎಂ ಎಚ್ ಕೃಷ್ಣ ಅವರದ್ದು ಆರ್ಕಿಯಾಲಜಿ ಮುಖ್ಯವಾಗಿ ಸಂಬಂಧಿಸಿದಂತಹ ವಿಷಯ ವ್ಯಾಪಕವಾದದ್ದು. ಎ ಎನ್ ನರಸಿಂಹಯ್ಯನವರ ಪುಸ್ತಕ ಪ್ರಕಟವಾದದ್ದು 1941 ಆದರೂ ಕೂಡ ಅವರಿಗೆ ಪದವಿ ದೊರೆತದ್ದು ಬಹುಶಃ 1936-37 ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ 1930 ನಾವು ಒಂದು ಗಡಿರೇಖೆಯನ್ನಾಗಿ ಇಟ್ಕೊಳ್ಬೋದು. ಅಲ್ಲಿಂದ ಮುಂದೆ ಬೇಕಾದಷ್ಟು ಜನರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಜಿ ಎಸ್ ಶಿವರುದ್ರಪ್ಪನವರು, ಡಾಕ್ಟರ್ ಪ್ರಭುಶಂಕರ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಡಾಕ್ಟರ್ ಗದ್ದಗಿಮಠ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮೊದಲು PhDಯನ್ನು ಪಡೆದಂತಹ ವಿದ್ವಾಂಸರು. ಆದರೆ 1955-56 ಬಹಳ ಮುಖ್ಯವಾದ ವಿಷಯ ಅಂತ ನಾವು ಇಟ್ಕೋಬೋದು. ಯಾಕೆ ಅಂದರೆ ಅಲ್ಲಿಂದ ಈ PhDಗಳ ಹೊಡೆತ ಆರಂಭವಾಯಿತು. ಸಂಶೋಧನೆ ಅಂದ ಕೂಡಲೇ ನಾವು PhD ಅಂತ ಯಾಕೆ ಹೇಳ್ತೀವಿ, ಡಿಲಿಟ್ ಅಂತ ಯಾಕೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಈ ಡಿಲಿಟ್ ಅನ್ನೋದಕ್ಕೆ PhD ಅನ್ನೋದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಒಂದು ವ್ಯಾಖ್ಯಾನವನ್ನು ನಾನು ನಿಮಗೆ ಹೇಳಬೇಕು. ಎಷ್ಟೋ ಸತಿ ನಿಮಗೆ ಕನ್ನಡ ಅಧ್ಯಯನ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳಿಗೆ ಇದೇನು ಹೊಸತಲ್ಲ. ಒಂದು ಸಲ ನಮ್ಮ ಗುರುಗಳಾದಂತಹ ಡಾಕ್ಟರ್ ಸುನೀತಿ ಕುಮಾರ್ ಚಟರ್ಜಿಯವರು ಹೇಳಿದರು, ಏನೇ ಅವನು ಮಹಾ ಡಿಲೀಟ್ ಮಾಡಿದ್ದಾನೆ, ಡಿಲೀಟ್ ಹಿಮ್ ಫ್ರಮ್ ದಿ ಲಿಸ್ಟ್ ಆಫ್ ಸ್ಕಾಲರ್ಸ್. ಹಾಗಾದರೆ PhD ಅವರ ಗತಿ ಏನು ಅಂತಂದರೆ, ಅದಕ್ಕೂ ಅವ್ರು ಹೇಳಿದರು PhD ಅಂತಂದರೆ ಪೀಕ್ ಅವರ್ ಡಿಗ್ರಿ ಅಂತ. ಪ್ರಯಾಣಿಕರು ಹೆಚ್ಚಾಗಿರುವ ಕಡೆ ಪೀಕ್ ಅವರ್ ಬಸ್ ಓಡಿಸ್ತಾರೆ, ಪೀಕ್ ಅವರ್ ಡಿಗ್ರಿ. ಈ ಬಗೆಯ PhD ಇತ್ತೀಚಿನ ವರ್ಷಗಳಲ್ಲಂತೂ ತುಂಬ ಹೆಚ್ಚಾಗಿವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಲೇಖಕ ಭಾಷಾಶಾಸ್ತ್ರಜ್ಞ ಹಾಮಾ

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ಪ್ರಥಮ ಭಾಜಪಾ ಮುಖ್ಯಮಂತ್ರಿ ಸಂಜಾತಃ. ತೇನ ಸಹ ಪಂಚಾನ್ಯೈಃ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ. ತಮಿಳುನಾಡು ರಾಜ್ಯೆ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣೇನ ಅಶೇಷೆ ಹಿ ದೇಶೆ ವಿವಾದಾನಾಂ ಸೌಹಾರ್ದಪೂರ್ಣ ರೀತ್ಯಾ ನಿಸ್ತಾರಣಾರ್ಥಂ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿಹಿತಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ದ್ವಿಪಕ್ಷೀಯ ಸಹಯೋಗಂ ಸುದೃಢೀಕರ್ತುಂ ತ್ರಿನಿದಾದ್ ಅಂಡ್ ಟೊಬೆಗೊ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಮೇಲನಂ ಸಾಧಿತವಾನ್. ಅಪಿ ಚ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಜಯಪುರ ನಗರೆ ರಾಜಸ್ಥಾನ್ ರಾಯಲ್ಸ್ ದಲಂ ಗುಜರಾತ್ ಟೈಟನ್ಸ್ ದಲೇನ ಸಹ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ನೂತನ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಇತ್ಥಂ ಪಶ್ಚಿಮ ಬಂಗಾಲ ರಾಜ್ಯೇ ಪ್ರಥಮಂ ತಾವತ್ ಭಾಜಪಾ ದಲಸ್ಯ ಪ್ರಶಾಸನಂ ಸಂಘಟಿತಂ ಜಾತಂ. ಅವಧೇಯಂ ಯತ್ ಭಾಜಪಾ ದಲಂ ವಿಧಾನಸಭಾ ನಿರ್ವಾಚನೇಷು ಐತಿಹಾಸಿಕಂ ಜಯಂ ಸಮರ್ಜ್ಯ ತೃಣಮೂಲ ಕಾಂಗ್ರೆಸ್ ದಲಸ್ಯ ಪಂಚದಶ ವರ್ಷಾತ್ಮಕಸ್ಯ ಶಾಸನಸ್ಯ ಅಂತಂ ಕೃತವತ್. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತಿ ಸ್ಥಳೆ ರಾಜ್ಯಪಾಲಃ ಆರ್ ಎನ್ ರವಿಃ ಶ್ರೀ ಶುಭೇಂದು ಅಧಿಕಾರಿಣಂ ಪದಗೋಪನೀಯತಾಯೈ ಪ್ರತಿಶ್ರಾವಿತವಾನ್. ತೇನ ಸಹ ಪಂಚಾನ್ಯೈಃ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ.
1: आज का दिन बहुत महत्वपूर्ण है देश के लिए, बंगाल के लिए. इसलिए प्रधानमंत्री का था नया सरकार रविंद्र जयंती का दिन अपना कार्यकाल शुरू करे. इसलिए हम लोग प्रधानमंत्री जी का नेतृत्व में गोभी गुरु को प्रणाम करते हुए आज संविधान को मानते हुए वोट टेकिंग किया.
0: ತಮಿಳುನಾಡು ರಾಜ್ಯೆ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ಚತುಸ್ತ್ರಿಂಶದಧಿಕ ದ್ವಿಶತಂ ಸದಸ್ಯಾನಾಂ ವಿಧಾನಸಭಾಯಾಂ ಬಹುಮತಾಯ ಅಷ್ಟಾದಶೋತ್ತರ ಶತಂ ವಿಧಾಯಕಾಃ ಆವಶ್ಯಕಾಃ ಆಸನ್. ಚೆನ್ನೈ ನಗರೆ ವಾರ್ತಾಹರೈಃ ಸಹ ಭಾಷಮಾಣಃ ಟಿವಿಕೆ ದಲಸ್ಯ ನೇತಾ ಅಧವ ಅರ್ಜುನಃ ಅವದತ್ ಯತ್ ವಿಸಿಕೆ ತಥೈವ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇತ್ಯುಭಾಭ್ಯಾಂ ದಲಾಭ್ಯಾಂ ತಸ್ಮೈ ಪಕ್ಷಾಶ್ರಯಂ ವಿನಾ ಸಮರ್ಥನಂ ಪ್ರದತ್ತಂ. ಅಧುನಾ ನಿರ್ವಾಚನೆ ಅಷ್ಟಾಧಿಕೈಕಶತಂ ಆಸನಾನಿ ಜಿತ್ವಾ ಟಿವಿಕೆ ಸರ್ವ ಬೃಹತ್ತಮ ದಲತ್ವೇನ ಉದ್ಭೂತಂ. ಯದ್ಯಪಿ ದಲನೇತಾ ಸಿ ಜಿ ಸೇಫ್ ವಿಜಯಃ ದ್ವಯೋಃ ಕ್ಷೇತ್ರಯೋಃ ವಿಜಯಿ ಜಾತಃ ಅತಃ ತೇನ ಏಕಂ ಸ್ಥಾನಂ ಪರಿತ್ಯಕ್ತಂ ಭವಿಷ್ಯತಿ ಯೇನ ದಲಸ್ಯ ಸಂಖ್ಯಾ ಸಪ್ತದಧಿಕೈಕಶತಂ ಭವಿಷ್ಯತಿ. ತಥಾಪಿ ಕಾಂಗ್ರೆಸ್ ದಲಸ್ಯ ಪಂಚ ವಿಧಾಯಕಾಃ ಸಿಪಿಐ ಸಿಪಿಐಎಂ ವಿಸಿಕೆ ತಥಾ ಐಯುಎಂಎಲ್ ಇತ್ಯತೇಷಾಂ ಪ್ರತ್ಯೇಕಂ ದ್ವೌ ದ್ವೌ ವಿಧಾಯಕೌ ಚ ಮಿಲಿತ್ವಾ ಸಹಾಯಕ ದಲಾನಾಂ ಕುಲಸಂಖ್ಯಾ ತ್ರಯೋದಶ ವರ್ತತೆ ಯೇನ ಬಹುಮತಸ್ಯ ಮಾರ್ಗಃ ಪ್ರಶಸ್ತೋ ಜಾತಃ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣಂ ಅದ್ಯ ಸಂಪೂರ್ಣ ದೇಶೆ ಐಷಮಃ ದ್ವಿತೀಯ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿದಧಾತಿ. ಪ್ರಾಧಿಕರಣಸ್ಯ ಸದಸ್ಯ ಸಚಿವ ಸಂಜೀವ ಪಾಂಡೆಯಃ ಆಕಾಶವಾಣಿಂ ವಿಜ್ಞಾಪಯತ್ ಯತ್ ಲೋಕ ನ್ಯಾಯಾಲಯೇ ಸಹಮತೇ ಯೋಗ್ಯೇಷು ಆಪರಾಧಿಕ ಪ್ರಕರಣೇಷು ವಾದಶ್ರವಣಂ ವಿಧೀಯತೆ. ಅಸ್ಯ ಆಯೋಜನಸ್ಯ ಉದ್ದೇಶ್ಯಂ ನ್ಯಾಯಾಲಯೇಷು ಲಂಬಿತ ಪ್ರಕರಣಾನಾಂ ಸಹಮತ್ಯಾನುಸಾರಂ ನಿಸ್ತಾರಣಂ ಇತಿ ವರ್ತತೆ. ಶ್ರೀ ಪಾಂಡೆಯಃ ಅವೋಚತ್ ಯತ್ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರತಮಾಬ್ದಾತ್ ಪಂಚವಿಂಶತ್ಯಧಿಕ ದ್ವಿಸಹಸ್ರತಮಾಬ್ದಂ ಯಾವತ್ ದ್ವಾದಶ ರಾಷ್ಟ್ರೀಯ ಲೋಕ ನ್ಯಾಯಾಲಯಾನಾಂ ಆಯೋಜನಂ ವಿಧಾಯ ಷಡ್ವಿಂಶತಿಃ ಕೋಟಿ ಪ್ರಕರಣಾನಾಂ ಸಮಾಧಾನಂ ಅಭವತ್.
2: ಆಜ್ ರಾಷ್ಟ್ರೀಯ ಲೋಕ ಅದಾಲತ್ ಕಾ ಆಯೋಜನ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಿದ್ದೀರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಯೋರ್ಸ್. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಂಗೀತ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಸಂಗೀತ ಕೇಳದ ತಕ್ಷಣ ಕಿವಿಗಳು ನಿಮರುತ್ತೆ. ಆದರೆ ನಾವಿವತ್ತು ಮಾತಾಡ್ತಾ ಇರುವಂತಹ ಸಂಗೀತ ಕೇಳಿದ್ರೆ ನೀವು ಬಾಯಲ್ಲಿ ನೀರು ಬರುತ್ತೆ. ಅರೆ ಇದೇನು? ರಾಗ, ತಾಳ, ನಾದ, ಸ್ವರಗಳು, ಸಂಗೀತದಿಂದ ಅದು ಹೇಗ್ರಿ ಬಾಯಲ್ಲಿ ನೀರು ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಾವಿವತ್ತು ಮಾತಾಡಕ್ಕೆ ಹೊರಟಿರುವಂತಹ ಸಂಗೀತ ತಿನ್ನುವಂತಹ ಸಂಗೀತ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪಟ್ಟಣ ಸೇರಿದಂತೆ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಯಾವಾಗಲಾದರೂ ನೀವು ಭೇಟಿ ನೀಡಿದರೆ ಸಂಗೀತ ಅನ್ನುವಂತಹ ಹೆಸರಿನ ವಿಶೇಷ ಖಾದ್ಯವನ್ನ ನೀವು ತಿನ್ನಬಹುದು. ಈ ಸಂಗೀತ ಇದೆಯಲ್ಲ, ವಿಶೇಷ ಕುರುಕುಲು ಖಾದ್ಯ. ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಈ ಒಂದು ಖಾದ್ಯ ಪ್ರತಿ ಸಂಜೆಯ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಸಿಗುತ್ತೆ. ಸ್ಥಳೀಯರು, ಅಲ್ಲಿನ ಪ್ರಯಾಣಿಕರು ಎಲ್ಲರೂ ಇದನ್ನ ಸವಿತಾರೆ. ನಿಮ್ಮೆಲ್ರಿಗೂ ಗೊತ್ತು, ಸಂಗೀತ ಅಂದ್ರೆ ಅದರಲ್ಲಿ ರಾಗ, ತಾಳ, ನಾದ, ಸ್ವರ, ಲಯ ಇವೆಲ್ಲವೂ ಇರುತ್ತೆ. ಹಾಗೆ ಸಂಗೀತ ಅನ್ನೋ ಈ ಖಾದ್ಯ ಇದೆಯಲ್ಲ, ಇದರಲ್ಲಿ ಕರೆದಿರುವಂತಹ ಬಜ್ಜಿ, ಹುರಿದಿರುವಂತಹ ಶೇಂಗಾ, ಚುರುಮುರಿ, ಚೂಡ, ಒಣ ಅವಲಕ್ಕಿ, ಉಳ್ಳಾಗಡ್ಡಿ, ಚೂರು, ಹಸಿಮೆಣಸಿನಕಾಯಿ, ಟೊಮ್ಯಾಟೊ ಇವೆಲ್ಲವೂ ಸೇರಿರುತ್ತೆ. ಈ ಎಲ್ಲ ಪದಾರ್ಥಗಳನ್ನ ಸೇರಿಸಿ ಮಾಡಿದಂತಹ ವಿಶೇಷ ಖಾದ್ಯವೇ ಸಂಗೀತ. ಬಾಯಲ್ಲಿ ಚಪ್ಪರಿಸಿ ತಿನ್ನಬಹುದು, ಅಷ್ಟು ಸೊಗಸಾಗಿರುತ್ತೆ ಸಂಗೀತ ಅನ್ನುವಂತಹ ಈ ಖಾದ್ಯ. ಇದನ್ನ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಚುರುಮುರಿಗೆ ಮಸಾಲೆ ಬೆರೆಸಿ ಚೂಡ ಮಾಡಿಕೊಳ್ಳಲಾಗುತ್ತೆ. ತದನಂತರ ಈರುಳ್ಳಿಗೆ ಮಿರ್ಚಿ ಸೇರಿದಂತೆ ವಿವಿಧ ಬಜ್ಜಿಗಳನ್ನ ಕರಿಯಲಾಗುತ್ತೆ. ಇದಕ್ಕೊಂದಿಷ್ಟು ಒಣ ಅವಲಕ್ಕಿಯನ್ನ ಬೆರೆಸಿ ಅದರ ಮೇಲೆ ಒಂದಿಷ್ಟು ಶೇಂಗಾ, ಕೊತ್ತಂಬರಿ ಇವೆಲ್ಲವನ್ನ ಹಾಕಿ ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಹೋಳುಗಳನ್ನ ಅಲಂಕರಿಸಿದ್ರೆ ಸಂಗೀತ ಅನ್ನುವಂತಹ ಖಾದ್ಯ ತಿನ್ನೋದಿಕ್ಕೆ ಸೂಪರ್ ರೆಡಿ. ಸರಿಸುಮಾರು 30-40 ವರ್ಷಗಳ ಹಿಂದೆ ಚೆನ್ನಮ್ಮನ ಕಿತ್ತೂರು ಅನ್ನುವಂತಹ ಪಟ್ಟಣದಲ್ಲಿ ಮಾತ್ರ ಸಿಕ್ತಿದ್ದಂತ ಈ ಸಂಗೀತ ಅನ್ನುವಂತಹ ಖಾದ್ಯ ಇತ್ತೀಚಿನ ದಿನಗಳಲ್ಲಿ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಗಳಲ್ಲೂ ಸಿಗುತ್ತೆ. ಪ್ರತಿದಿನ ಸಂಜೆ ಹೊತ್ತಿನಲ್ಲಿ ಮಾತ್ರ ಸಿಗುವಂತಹ ಖಾದ್ಯ ಇದು. ಒಂದು ಪ್ಲೇಟ್ ಸಂಗೀತ ಕೊಡಿ ಅಂತ ಸುಲಭವಾಗಿ ನೀವಿದನ್ನ ತಿನ್ನಬಹುದು. ಯಾವ ರೇಂಜ್ಗಿದೆ ಈ ಒಂದು ಖಾದ್ಯದ ಹವಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಬೆಳಗಾವಿ, ಧಾರವಾಡ, ಗದಗ ಇವೆಲ್ಲ ಭಾಗದಲ್ಲೂ ಈ ಸಂಗೀತ ತಿನ್ನೋದಕ್ಕೆ ನಿಮ್ಮೆಲ್ರಿಗೂ ಸಿಗುತ್ತೆ.

0: ಇದು ಕನ್ನಡ ಕಾವನವಿಲ್ಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಈ ಖಾದ್ಯಕ್ಕೆ ಸಂಗೀತ ಅಂತ ಹೆಸರು ಬರೋದ್ರ ಹಿಂದೆ ಕೂಡ ಒಂದು ಕಥೆ ಇದೆ. ಕಿತ್ತೂರು ಪಟ್ಟಣದ ಕಲ್ಮಟ್ಟದ ಆವರಣದಲ್ಲಿ ಈ ಹಿಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದಂತಹ ಪಂಡಿತ್ ಬಾಬುರಾವ್ ಇನಾಮದಾರ್ ಅನ್ನೋರು ಪ್ರತಿ ಸಂಜೆ ಸಂಗೀತವನ್ನ ಹೇಳ್ಕೊಡ್ತಾ ಇದ್ರು. ತಮ್ಮ ಸಂಗೀತದ ಕಚೇರಿಯ ವಿರಾಮದ ಅವಧಿಯಲ್ಲಿ ತಿನ್ನೋದಿಕ್ಕೆ ಶೇಂಗಾ, ಖಾರ, ಬಜ್ಜಿ ಕಟ್ಟಿಸ್ಕೊಂಡು ಬಾ ಅಂತ ಅವರ ಶಿಷ್ಯರಿಗೆ ಹೇಳ್ತಿದ್ರಂತೆ. ಹೀಗೆ ಶಿಷ್ಯರು ಹೋಟೆಲ್ಗೆ ಹೋಗಿ ಪ್ರತಿದಿನವೂ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಕಚೇರಿಗೆ ಹಿಂತಿರುಗ್ತಾ ಇದ್ರಂತೆ. ದಿನಗಳು ಕಳೆದಂತೆ ಇಷ್ಟೊಂದು ಉದ್ದದ ಲಿಸ್ಟ್ನ ಹೇಗೆ ಹೇಳೋದು? ಸಂಗೀತ ಕಚೇರಿಗೆ ಪಾರ್ಸಲ್ ಕೊಡಿ ಅಂತ ಕೇಳ್ತಿದ್ರಂತೆ. ತದನಂತರ ನಿಧಾನವಾಗಿ ಸಂಗೀತ ಕಚೇರಿಗೆ ಪಾರ್ಸಲ್ ಕೂಡ ಹೋಗಿ ಸಂಗೀತ ಕೊಡ್ರಿ ಅಂತ ಕೇಳೋದು ರೂಢಿಯಾಗೋಯ್ತಂತೆ. ದಿನ ಹೀಗೆ ಕಳೀತಾ ಹೋದಂತೆ ಈ ಒಂದು ಖಾದ್ಯಕ್ಕೆ ಸಂಗೀತ ಅನ್ನೋ ಹೆಸರು ತಾನಾಗೆ ಸೇರ್ಕೊಂಡ್ಬಿಡ್ತು. ಹೀಗೆ 4 ದಶಕಗಳ ಹಿಂದೆ ಜನ್ಮ ತಾಳದಂತಹ ಕಿತ್ತೂರಿನ ಈ ಸಂಗೀತ, ಈ ಸಂಗೀತದ ಘಮ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೆ ಹರಡಿದೆ. ಈ ಜಿಲ್ಲೆಗಳಿಗೆ ಭೇಟಿ ನೀಡಿದಾಗ ಖಂಡಿತವಾಗ್ಲೂ ಈ ಖಾದ್ಯವನ್ನು ತಿಂತೀರಲ್ಲ? ಕೇಳ್ತೇನೆ, ಇರಿ, ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನವಿಲ್ಲು, ಮನಸ್ಸುಗಳ ಮಾತು ಮಧುರ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, musically yours.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ ಎರಡನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯ ಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023-25 ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬರ್ನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900 ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAID to more than 43 crore people.
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತ್ಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ದಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡಾ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡಾ 3% ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ, ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ದ, ಸಚಿವ

ಈಶ್ವರ್ ಖಂಡ್ರೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ ಎರಡನೇ ರಾಷ್ಟ್ರೀಯ ಲೋಕ್ ಅದಾಲತ್. ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

6:45 ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಎಸ್, ಜೊತೆಯಾಗಿ ಸಾಗೋದು ಈ ಹೊತ್ತಲ್ಲಿ ನಿಮ್ಮ ಪ್ರೀತಿ ಅಚ್ಚು ಮೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಕ್ಕದಾದ ಮಾತು, ಸೂಪರ್ ಆದ ಹಾಡುಗಳು, ಜೊತೆಯಾಗಿ ಒಂದಷ್ಟು ತಿಳ್ಕೊಳ್ಳೋ ವಿಚಾರ ಎಲ್ಲ ಜೊತೆಯಾಗುತ್ತೆ ಈ ಹೊತ್ತಲ್ಲಿ ಕನ್ನಡ ಕಾಮನಬಿಲ್ಲಿನಲ್ಲಿ ಮಾತ್ರ. ಸೋ ಅಲ್ಲೇಲೆಲ್ಲ ಹೋಗ್ದೆ ಜೊತೆಯಾಗಿ ಕಾಯ್ತಾರಿ ಕೇಳ್ತಾರಿ ಹಾಡುಗಳೊಟ್ಟಿಗೆ ನಿಮ್ಮೊಟ್ಟಿಗೆ ನಮ್ಮ ಮಾತುಕತೆಯ ಸವಾರಿ ಮುಡಿ ಬರ್ತದೆ FM ರೈನ್ಬೋದಲ್ಲಿ ಮಾತ್ರ.

ಊಟ ಸಾಂಗ್ ಅಲ್ಲ ಕನ್ನಡ ಕಾಮನಬಲ್ಲ 101.3 ಜೊತೆಯಾಗಿದ್ವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಡುಗಳಂತೂ ಫುಲ್ ಸೆಟ್ ಆಗಿ ನಮ್ಮನ್ನು ಬಂದು ತಲುಪೋದಕ್ಕೆ ಕಾಯ್ತಾ ಇದೆ. ಈ ಹೊತ್ತಲ್ಲಿ ನಾವು ನೀವು ಮಾತಾಡೋದಕ್ಕೆ ಹೊರಟಿರುವಂತಹ ವಿಚಾರಗಳು ಎರಡು. ಇವತ್ತು ನಾನು ನಿಮಗೆ ಎರಡು ವಿಶೇಷವಾದ ದಿನಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡ್ತೀನಿ. ಯಾವ ಒಂದು ದಿನಗಳು ಇದು ಅಂತ ಹೇಳೋದಾದ್ರೆ, ಒಂದು ದಿನ ನ್ಯಾಯೋಚಿತವಾದ ವ್ಯಾಪಾರಕ್ಕೆ ಸೇರಿದ ದಿನವಾದರೆ, ಇನ್ನೊಂದು ದಿನ ನಿಮ್ಮ ಮೊಬೈಲ್ನಲ್ಲಿ, ನಿಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ನಿಮ್ಮ ಕಣ್ಮುಂದೆ ಕಾಣುವಂತಹ ಅನೇಕ ಒಂದು ಫೋಟೋ ಫ್ರೇಮ್ನಲ್ಲಿ ಸಿಂಗಲ್ ಫೋಟೋ ಬದಲು ಮಲ್ಟಿಪಲ್ ಫೋಟೋಗಳನ್ನು ರೆಡಿ ಮಾಡ್ಕೊಳ್ಳುವಂತಹ ಕೊಲಾಜ್ನ ಬಗ್ಗೆ. ಅರೆ, ಇವಕ್ಕೆಲ್ಲ ದಿನ ಇದೆ ಅಂದರೆ ಖಂಡಿತವಾಗ್ಲೂ ಇದೆ. ಅದೇನು ಎತ್ತ ಅಂತ ಗೊತ್ತಾಗಬೇಕಾದ್ರೆ ಹಾಡುಗಳನ್ನು ಕೇಳ್ತಾ ಜೊತೆಯಾಗಿ ಸಾಕ್ತಾ ಇರಬೇಕು ಕನ್ನಡ ಕಾಮನಬಿಲಿನಲ್ಲಿ ಮಾತ್ರ. ಏನಂತೀರಾ? ಹಾಗೆ ಅಲ್ಲಿ ಇಲ್ಲಿ ಎಲ್ಲಾದರೂ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀರಾ? ಸಿಕ್ಕಾಕೊಂಡಿದ್ರೆ ಯಾಕೆ ಯೋಚನೆ ಮಾಡ್ತೀರಾ? ಬೇಗ ಬೇಗ ಮೆಸೇಜ್ ಮಾಡಿ. ಅಲ್ಲ, ನಾವಂತೂ ಬಂದು ಅಲ್ಲಿಂದ ಬೇಗ ನಿಮ್ಮನ್ನು ರಿಲೀವ್ ಮಾಡೋಕ್ಕಾಗಲ್ಲ, ಆದರೆ ನಿಮ್ಮ ಹಾಗೆ ಬೇರೆಯವರು ಸಿಕ್ಕಾಕೊಳ್ಳದಿರೋ ಥರ ಮಾಡ್ಬೋದು. ಹೇಗೆ? ನಿಮ್ಮ ಮೆಸೇಜ್ನ ಓದೋದ್ರ ಮುಖಾಂತರ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ರೆ ಕೂಡ ನಮಗೆ ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಡಿ. 9489809101, ಇದು ನಮ್ಮ ವಾಟ್ಸಪ್ ಸಂಖ್ಯೆ.

ಜೊತೆಯಾಗಿರೋದು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕನ್ನಡ ಕಾಮನಬಲ್ 101.3 ಮೆಗಾಹರ್ಟ್ಸ್ ನಲ್ಲಿ ಇವತ್ತು ಒಂದು ವಿಶೇಷವಾದ ದಿನವನ್ನು ಆಚರಣೆ ಮಾಡಲಾಗುತ್ತೆ ವಿಶ್ವದಾದ್ಯಂತ. ಅದೇ ವರ್ಲ್ಡ್ ಫೇರ್ ಟ್ರೇಡ್ ಡೇ, ಅಂದ್ರೆ ಇದನ್ನ ನಾವು ವಿಶ್ವ ನ್ಯಾಯೋಚಿತ ವ್ಯಾಪಾರ ದಿನ ಅಂತ ಕೂಡ ಹೇಳಬಹುದು. ಏನಪ್ಪಾ ಈ ಒಂದು ದಿನದ ಆಚರಣೆಯ ಉದ್ದೇಶ ಅಂತ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ ವ್ಯಾಪಾರ ಅಂತ ಹೇಳ್ತಿದ್ದ ಹಾಗೆ ವ್ಯಾಪಾರದಲ್ಲಿ ಲಾಭವನ್ನ ಗಳಿಸೋದಕ್ಕೆ ಅನೇಕ ಮಾರ್ಗಗಳನ್ನ ಹಿಡಿಯೋದನ್ನ ಕೆಲವರು ಖಂಡಿಸ್ತಾರೆ, ಇನ್ನ ಕೆಲವರು ಸಮರ್ಥಿಸ್ಕೊಳ್ತಾರೆ. ಆದರೆ ಯಾವುದೇ ಒಂದು ಅಡ್ಡದಾರಿಯನ್ನ ಹಿಡಿದೆ ಎಲ್ಲರಿಗೂ ಕೂಡ ಹಿತವನ್ನೇ ಬಯಸುವ ದೃಷ್ಟಿಯಿಂದ ನ್ಯಾಯೋಚಿತವಾದ ರೀತಿಯಲ್ಲಿ ವ್ಯಾಪಾರವನ್ನ ಮಾಡೋದು ವ್ಯಾಪಾರದ ಮೂಲ ಧರ್ಮವಾಗಿದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸುವಂತಹ ದಿನ ಇವತ್ತು. ಇದನ್ನ ಪ್ರತಿ ಬಾರಿ ಪ್ರತಿ ವರ್ಷ ಮೇ ತಿಂಗಳ 2ನೇ ಶನಿವಾರದಂದು ಆಚರಣೆ

ಮಾಡಲಾಗುತ್ತೆ. ಇವತ್ತು ಕೂಡ ಮೇ ತಿಂಗಳ ಎರಡನೆಯ ಶನಿವಾರ ಅಂದರೆ 9ನೇ ತಾರೀಕು. ಹಾಗಾಗಿ ಇವತ್ತು ನಾವು ವಿಶ್ವ ನ್ಯಾಯೋಚಿತ ವ್ಯಾಪಾರ ದಿನ ಅಂದರೆ ವರ್ಲ್ಡ್ ಫೇರ್ ಟ್ರೇಡ್ ಡೇ ಅನ್ನು ಆಚರಣೆ ಮಾಡ್ತಿದ್ದೀವಿ. ಹೌದು ರೀ, ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಏನಿದೆ ಗೊತ್ತಾ? ಸಾಮಾನ್ಯವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವೇನು ಬಾರ್ಗೇನ್ ಮಾಡೋಕೆ ಹೋಗೋದಿಲ್ಲ. ಬದಲಾಗಿ ಸಣ್ಣ ಪುಟ್ಟ ಬದಿಯ ಒಂದು ರಸ್ತೆ ಬದಿಯ ವ್ಯಾಪಾರಿಗಳು ಮತ್ತೊಬ್ಬರ ಹತ್ರ ಹೋದಾಗ ತುಂಬ ಅದ್ಭುತವಾಗಿ ಬಾರ್ಗೇನ್ ಅನ್ನು ಮಾಡ್ತೀವಿ, ಚೌಕಾಸಿಯಲ್ಲಿ ವಾಹ್ ಅಂತ ಅನ್ನಿಸ್ಕೋತೀವಿ. ಆದರೆ ಅವರಿಗೆ ನಾವು ನೀಡ್ತಾ ಇರುವಂತಹ ಬೆಲೆ ನ್ಯಾಯೋಚಿತವಾಗಿದೆ, ಯಾವರು ಗೌರವಪೂರ್ವಕವಾಗಿ ತಮ್ಮ ಜೀವನವನ್ನು ಸಮಾಜದಲ್ಲಿ ನಡೆಸೋದಕ್ಕೆ ಅನುಕೂಲವನ್ನು ಕಲ್ಪಿಸ್ಕೊಡುತ್ತಾ ಅನ್ನೋದನ್ನು ಯೋಚನೆ ಮಾಡುವುದಿಲ್ಲ, ಹೌದಲ್ವಾ? ಹಾಗಾಗಿ ಈ ಒಂದು ದಿನದ ಉದ್ದೇಶ ಏನಿದೆ ಮತ್ತು ಈ ಒಂದು ದಿನದಲ್ಲಿ ಮೂಡಿಸುವಂತಹ ಜಾಗೃತಿ ಏನು ಅದನ್ನೆಲ್ಲ ತಿಳ್ಕೊಳ್ಳೋಣ. ಹಾಡುಗಳ ನಂತರ ಜೊತೆಯಾಗಿರಿ, ಕೇಳ್ತಾ ಇರಿ. ಇದು ವಿಶ್ವ ನ್ಯಾಯೋಚಿತ ವ್ಯಾಪಾರ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನಾವು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕನ್ನಡ ಕಾಮನಬಿಲ್ಲು 101.3 MHz ನಲ್ಲಿ

0: ಅಂತರಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
1: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
0: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ವಿಶ್ವ ನ್ಯಾಯೋಚಿತ ವ್ಯಾಪಾರ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಯಾತಕಪ್ಪ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ, ಅದ್ರ ಬಗ್ಗೆ ಜಾಗೃತಿ ಯಾವ್ದ್ರ ಬಗ್ಗೆ ಮೂಡಿಸ್ಲಾಗುತ್ತೆ ಹೇಳ್ತೀನಿ, ಕಾಯ್ತಾ ಇರಿ ಅಂದಿದೆ. ಹೌದು, ಇದು ಸಾಮಾನ್ಯವಾಗಿ ತುಂಬ ಸಣ್ಣ ಪ್ರಮಾಣದ ರೈತರು ಮತ್ತು ಕುಶಲಕರ್ಮಿಗಳು ಹಾಗೂ ಉತ್ಪಾದಕನನ್ನು ಮಾಡುವಂತಹ ಉತ್ಪಾದಕರು ಯಾರಿದಾರಲ್ಲ ಅವ್ರಿಗೆ ಅವರು ಮಾಡುವಂತಹ ಕೆಲಸಕ್ಕೆ ನ್ಯಾಯೋಚಿತವಾಗಿ ಬೆಲೆ ಸಿಗ್ತಾ ಇದೆಯಾ, ಅಥವಾ ಮಧ್ಯವರ್ತಿಗಳ ಹಾವಳಿಯಿಂದ ಅವರಿಗೆ ಸಿಗಬೇಕಾದಂತಹ ಸರಿಯಾದ ಸಮರ್ಪಕವಾದ ಗೌರವಯುತವಾದಂತಹ ಧನ ಸಿಗ್ತಾ ಇಲ್ವಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವಂತಹ ಜಾಗೃತಿಯನ್ನು ಪ್ರತಿಯೊಬ್ಬ ಗ್ರಾಹಕರಲ್ಲಿ ಮೂಡಿಸೋದಕ್ಕೋಸ್ಕರನೇ ಈ ಒಂದು ದಿನದ ಆಚರಣೆಯ ಉದ್ದೇಶವನ್ನು ಹೊಂದಲಾಗಿದೆ. ಮತ್ತು ಇದು ಯಾತಕಪ್ಪ ಬಹಳ ಮುಖ್ಯವಾಗುತ್ತೆ ಒಂದು ದಿನ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಒಂದು ಕುಶಲಕರ್ಮಿಗಳಾಗಿರಬಹುದು, ರೈತರಾಗಿರಬಹುದು, ಶ್ರಮಜೀವಿಗಳು ಒಂದು ಯಾವುದೇ ಒಂದು ವಿಚಾರವನ್ನ ಅಥವಾ ಒಂದು ವಿಶೇಷವಾದ ಕುಶಲತೆಯನ್ನು ಹೊಂದಿರೋರಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡುವುದಕ್ಕೆ ಮತ್ತು

ಯಾವುದೇ ಒಂದು ವ್ಯಾಪಾರದಿಂದ ಪರಿಸರ ಸಂರಕ್ಷಣೆ ಆಗುವುದಕ್ಕೆ ಹಾಗೂ ಸಾಮಾಜಿಕವಾದ ನ್ಯಾಯವನ್ನು ದೊರಕಿಸಿಕೊಡೋದಕ್ಕೆ ಈ ಒಂದು ದಿನ ಬಹಳ ಪ್ರಮುಖವಾಗಿ ನಮ್ಮ ಜೊತೆಯಾಗಿ ನಿಲ್ಲುತ್ತೆ. ಯಾವ ರೀತಿಯಾಗಿ ನ್ಯಾಯಯುತವಾಗಿ ವ್ಯಾಪಾರ ಪದ್ಧತಿಯನ್ನು ಅನುಸರಿಸಬೇಕು ಮತ್ತು ವ್ಯಾಪಾರದಲ್ಲಿ ನೈತಿಕತೆಯನ್ನು ಹೇಗೆ ಕಾಪಾಡಿಕೋಬೇಕು ಮತ್ತು ಈ ವ್ಯಾಪಾರ ಸುಸ್ಥಿರ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಸಹಕಾರಿಯಾಗಬೇಕು, ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಗ್ರಾಹಕರಾಗಿ ಉತ್ಪಾದಕರ ಹಕ್ಕುಗಳೇನು ಅಂತ ಅರಿತುಕೊಂಡು ಗ್ರಾಹಕರಾಗಿ ನಾವೆಲ್ಲರೂ ಕೂಡ ಆ ಒಂದು ವಿಚಾರವನ್ನು ನ್ಯಾಯದಿಂದ ಪರಿಪಾಲನೆಯನ್ನು ಮಾಡಬೇಕು ಅಂತ ಜಾಗೃತಿಯನ್ನು ಮೂಡಿಸುತ್ತೆ ವಿಶ್ವ ನ್ಯಾಯೋಚಿತ ವ್ಯಾಪಾರ ದಿನ. ನೋಡಿ, ವ್ಯಾಪಾರ ವಹಿವಾಟು ಇಲ್ಲಾಂದ್ರೆ ನಮ್ಮ ಪ್ರತಿದಿನ ಕೂಡ ಖಂಡಿತವಾಗ್ಲೂ ಸಂಪೂರ್ಣ ಆಗೋದೇ ಇಲ್ಲ. ಹಾಗಾಗಿ ವಿಶ್ವ ನ್ಯಾಯೋಚಿತ ವ್ಯಾಪಾರ ದಿನ ಏನಿದೆ, ಇದು ವರ್ಷಕ್ಕೆ ಒಂದು ದಿನ ಬಂದರೂ ಕೂಡ ನಮ್ಮ ವ್ಯಾಪಾರ ವಹಿವಾಟುಗಳು ನೀತಿ ಪರವಾಗಿ ಇರಲಿ ಅನ್ನೋದನ್ನು ನೆನಪಿಸುತ್ತೆ. ಇನ್ನಷ್ಟು ಮಾತಾಡೋಣ. ಇನ್ನೊಂದು ವಿಶೇಷವಾದ ದಿನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಆದರೆ ಖಂಡಿತ ಹಂಚಿಕೊಡಬಹುದು. ನಮ್ಮೊಟ್ಟಿಗೆ 9489901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನ್ 1.3 MHz ಮ್ಯೂಸಿಕಲ್ ಯಾರ್ಸ್.

ಗೂಡಿಂದ ಈ ದೇಹದೊಳಗಿಂದ ಸುಡುಗಾಡಿಗೋಡು ಅಲ್ಲೇ ಸಂಸಾರ ಮಾಡು ಮುನಿಮಾರಿ ವೀರವ್ವ ಮಂಕಾಡಿ ಮಾರವ್ವ ಇಲ್ಲೇಕೆ

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ಯಾಕು ತಿಳಿಯದಾಗಿದೆ ಹುಡುಕಿದೆ ಕಣ್ಣು ಯಾರಿಗೋ, ಪ್ರೀತಿಯ ಗುಂಗುನ ನನ್ನ ಕಾಡಿದೆ ಬಿಡದೆ ಎತ್ತಕೋ, ಶಿಲ್ಪಿಯಾಗಿ ಬಿಡಲೆ ಕಣ್ಣಿನಲ್ಲಿ ದೇವತೆಯ ರೂಪ ಕಾಣಲು, ಗೆರೆಯ ನಡುವಿನ ನಿಂತುಹುಗಳಲ್ಲಿ ಕಾಣದ ಪ್ರೀತಿಯ ರೂಪವ, ಹೆಂಗೆ ಹುಡುಕಲಿ ಹೇಳೋನ ಗೆಳೆಯ ನನ್ನ ಮನದ ಅರಸಿಯನ್ನ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತೇವೆ ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್. ಇವತ್ತು ನಾನು ಕೊಲ್ಯಾಚ್ ದಿನದ ಬಗ್ಗೆ ಕೂಡ ಮಾತಾಡ್ತೀನಿ ಅಂದಿದ್ದೆ. ಯಾಕಂದ್ರೆ ಇವತ್ತು ವರ್ಲ್ಡ್ ಕೊಲ್ಯಾಚ್ ಡೇ, ವಿಶ್ವ ಕೊಲ್ಯಾಚ್ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಫೋಟೋದ ಜೊತೆಯಲ್ಲಿ ಮತ್ತೊಂದು ಫೋಟೋ, ಅದಕ್ಕೆ ಹೋಲುವಂತಹ ಫೋಟೋ ಪಕ್ಕನೆ ಇದ್ರೆ ಎಷ್ಟು ಖುಷಿ ಅಲ್ವಾ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಒಂದು ಕೊಲ್ಯಾಚ್ ಪರಿಕಲ್ಪನೆ ಏನಿದೆ ಅಲ್ವಾ, ಈ ಪರಿಕಲ್ಪನೆ ಸಾಕಷ್ಟು ನೆನಪುಗಳನ್ನು ಒಟ್ಟಾಗಿಸಿ ಎಲ್ಲರ ಮನಸ್ಸನ್ನು ತಂಪುಗೊಳಿಸುತ್ತೆ. ಹಾಗಾಗಿನೇ ಇವತ್ತಿನ ದಿನವನ್ನು ಆಚರಣೆ ಮಾಡಲಾಗುತ್ತೆ. ನೀವು ಕೂಡ ಆರಾಮಾಗಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ತಾ ಹಾಡುಗಳನ್ನು ಕೇಳ್ತಾ ನಿಮ್ಮ ನೆನಪಿನ ಕೊಲ್ಯಾಜನ್ನು ನೆನಪು ಮಾಡ್ಕೊಳ್ತಾ ಜೊತೆ ಮಾಡ್ಕೊಳ್ತಾ ರೆಡಿ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀವಿ ನಾವಿವತ್ತು. ಸಂದೇಶ ಬಂದು ತಲುಪಿದೆ. ಯಾರಿಂದ ನೋಡೋದಾದರೆ ಹರೀಶ್ ಅವರ ಸಂದೇಶ. ಮಲ್ಲೇಶ್ವರಂನಿಂದ ಚಂದನಾ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ರೆ, ರೇಣುಕಾ ರವಿ ಭಟ್ಟ ಅವರು ಸಿಎನ್ ಹಳ್ಳಿಯಿಂದ ಸಂದೇಶ ಕಳಿಸಿದ್ದೀರಾ. ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಎರಡು ಹಾಡುಗಳ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾ ಹರ್ಟ್ಸ್. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ನಾನಿದ್ದೆ ನಿಮ್ಮ ಮಮತಾ. ಇದು FM ರೈನ್ಬೋ 101.3 ಮೆಗಾ ಹರ್ಟ್ಸ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ, ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು ಮೇ 13ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರ

0: ಬರಪೀಡಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರಿಎಂಟ್ರಿ ವೆಹಿಕಲ್ MIRV ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿ ಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. MIRV ಸಾಮರ್ಥ್ಯದೊಂದಿಗೆ ಅಗ್ನಿ ಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು PMGSY 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು PMGSY 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ TVK ಪಕ್ಷಕ್ಕೆ VCK IUML ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. DRDOದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ T20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14-24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ. ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ 23.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2% ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
5: ಈ ವಿಬಿಜಿ ಗ್ರಾಮ್ಜಿ ಕಾನೂನನ್ನು ಅವರು ಮಾಡಿದ್ರು ಸಹಿತ ಇವತ್ತಿನವರೆಗೆ ಅದು ಇನ್ನು ನೋಟಿಫೈನೂ ಆಗ್ಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರ್ಬೇಕಾಗಿತ್ತು ಅದು ಬರ್ಲಿಲ್ಲ. ಅದು ವಿಬಿಜಿ ಗ್ರಾಮ್ಜಿ ಅದು ಯಾವ ದೃಷ್ಟಿಯಿಂದ ಬರ್ತದಂತ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರ್ಲೇನೆ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡೋದ್ರ ಮೂಲಕ ನಾವು ಈಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನೆಲ್ಲವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಥೋರಾಟ್ ಅವರ ನೇತೃತ್ವದಲ್ಲಿದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಥೋರಾಟ್ ಅವರು ಬಂದು ಕ್ಯಾಬಿನೆಟ್ಗೆ ಹಲವಾರು ವಿವರಗಳನ್ನ ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸ್ ಮಾಡೋದಕ್ಕೆ ಸಚಿವ ಸಂಪುಟದ ಉಪಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.
4: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
6: ಮೋದಿ ಜಿ ನೇ 4 ಕಾನೂನ್ ಕೇ ದ್ವಾರಾ ನಹೀ ಕೇವಲ ದೇಶ್ ಮೇ ನಿಕಲ್ ದುನಿಯಾ ಮೇ ಪಹಲಿ

0: सह गिग वर्कर्स को सोशल सिक्योरिटी के प्रावधान में लाया गया, सोशल सिक्योरिटी के कवरेज में लाया गया और उसको सोशल सिक्योरिटी की गारंटी देने का काम लेबर कोड में करा है। आज हम देश के 40 करोड़ से अधिक हमारे श्रमिक की सोशल सिक्योरिटी सुनिश्चित करी है और उसका नतीजा यह निकला है, आज से 12 साल पहले यानी कि 2014 के पहले ये देश में केवल 19% सोशल सिक्योरिटी का कवरेज था। इंटरनेशनल ऑर्गेनाइजेशन ने कहा, उन्होंने असेसमेंट करा और ऑथेंटिकेट करा, नरेंद्र मोदी सरकार ने एक दशक में सोशल सिक्योरिटी कवरेज 19% से बढ़ा के 64% देश के पॉपुलेशन को सोशल सिक्योरिटी कवरेज देने का काम करा है। पहले देश में 18 करोड़ लोगों को सोशल सिक्योरिटी मिलती थी, आज देश में 94 करोड़ लोग सोशल सिक्योरिटी कवरेज में आ गया है। सोशल सिक्योरिटी कवरेज अंतर्राष्ट्रीय मानक के अनुसार किसको कहा जाता है, जिसको कोई न कोई दो बेनिफिट्स मिलना चाहिए, जिसमें एक्सीडेंट कवरेज हो, उसको पेंशन हो, या तो उसको हेल्थ सिक्योरिटी हो, उसमें से कोई भी दो कवरेज मिलता है उसको सोशल सिक्योरिटी कवरेज के मानक के अंदर शामिल करा जाता है। दोस्तों, ये देश में श्रमिक का कल्याण ये मोदी जी की प्राथमिकता है। हमारे श्रमिक सुखी हो, हमारे श्रमिक को सामाजिक न्याय मिले, श्रमिक के परिवार के बेटे बेटी आज मेडिकल कॉलेज में, ESIC की मेडिकल कॉलेज में रिजर्वेशन का लाभ लेके डॉक्टर बनने का स्वप्न को सिद्ध कर पाएंगे। दोस्तों, ये सामाजिक न्याय है।
1: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
2: ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದನ್ನು ESIನ ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿ ಇಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
1: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
3: ಜೂನ್ 30 ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿರುವುದರಿಂದ ನಾವು June 30 ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದ್ದೇನೆ, June 14-24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕದಲ್ಲಿ ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಸಮಾಲೋಚನೆ ಮಾಡಿದೆ.
1: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ SAI ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟ್ರಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ,

ಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟ್ರಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು, ಇದೇ 15ರಂದು ಲೋಕಾರ್ಪಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವೂ ಸಹ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

0: ಮನದ ಮನೆಯ ಕಿಟಕಿಯಂದೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಕೈಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.
1: ಹಾಯ್ ಹಲೋ, ಶುಭ ಸಂಜೆ. ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇದು ಪ್ರೀತಿ ಪ್ರೇಮಗಳ ಆಲಾಪ, ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಅರ್ಜೆ ಅಕ್ಷಯ. ನಾವು ಇವತ್ತು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಷಯ ಕೇಳಿದ್ರೆ ನಿಮ್ಮ ಮುಖದಲ್ಲಿ ಕೂಡ ಒಂದು ಸಣ್ಣದಾಗಿ ನಗು ಬರುತ್ತೆ. ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಅದು ಮೊದಲ ಪ್ರೀತಿ ಅಂದರೆ ಫಸ್ಟ್ ಲವ್. ಎಸ್, ಕೇಳಿದ ತಕ್ಷಣ ಒಂದ್ಸಲ ನೀವು ಕೂಡ ನಿಮ್ಮ ನೆನಪಿನ ಪಯಣಕ್ಕೆ ಹೋದ್ರಿ ಅಲ್ವಾ? ಒಲವಿನ ಆಲೋಪದಲ್ಲಿ ಮೊದಲ ಪ್ರೀತಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮಗಾಗಿ ಬರ್ತಾ ಇದೆ ಎರಡು ಪ್ರೀತಿಯ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮ ದಿನಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾನು ಹೇಳಿದ್ದೆ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಮೊದಲ ಪ್ರೀತಿ ಅನ್ನೋ ವಿಷಯದ ಬಗ್ಗೆ ಅಂತ. ಎಸ್, ಮೊದಲ ಪ್ರೀತಿ ಹೇಗಪ್ಪ ಅಂತ ಹೇಳಿದ್ರೆ, ಎಷ್ಟೇ ವರ್ಷ ಆದರೂ ನೆನಪು ಹೋಗದೇ ಇರುವಂತಹ ಒಂದು ಅನುಭವ ಅಂತ ಹೇಳ್ಬೋದು. ಅದು ಸ್ಕೂಲ್ ಡೇಸ್ ಇರಬಹುದು, ಕಾಲೇಜಿನ ಆ ತುಂಟಾಟದ ದಿನ ಇರಬಹುದು. ಮೊದಲ ಪ್ರೀತಿಗೆ ಹೋಲ್ದವರೇ ಇಲ್ಲ ಅಂತ ಹೇಳಿದ್ರೆ ಪ್ರಾಯಶಃ ಉತ್ಪ್ರೇಕ್ಷೆ ಆಗೋದಿಲ್ಲ ಅಂತ ಅನ್ಕೊಳ್ತೀನಿ. ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ ಮೊದಲ ಪ್ರೀತಿಯ ಬಗ್ಗೆ.

ವೆಲ್ಕಮ್ ಬ್ಯಾಕ್. ಮೊದಲ ಪ್ರೀತಿ ಅಂದ ತಕ್ಷಣ ನಮಗೆ ನೆನಪಾಗೋದು ಆ ಭಯ, ಸಂಕೋಚ. ಮುಖಾಮುಖಿ ಸಿಕ್ಕಾಗ ಮಾತಾಡೋಕ್ಕೆ ಧೈರ್ಯ ಇರ್ತಾ ಇರಲಿಲ್ಲ, ಆದರೆ ಏನು ಮಾತಾಡಬೇಕು ಅಂತ ರಿಹರ್ಸಲ್ ಮಾಡಿಕೊಂಡು ಎದುರು ಬಂದ ತಕ್ಷಣ ಆಗ್ತಿದ್ದಂತಹ ಆ ಭಯ. ಆಗೊಂದು ಕಾಲ ಇತ್ತು, ಲೆಟರ್ ಬರೆದ್ಬಿಟ್ಟು ಪುಸ್ತಕದ ಮಾತಾಡೋದು, ಹೇಗಾದರೂ ಕಷ್ಟಪಟ್ಟು ಆ ಲೆಟರ್ನ ಅವರಿಗೆ ತಪ್ಪಿಸೋಕ್ಕೆ ಕಷ್ಟಪಡೋದು. ಈಗೆಲ್ಲ ಕಾಲ ಹಂಗಿಲ್ಲ ಬಿಡಿ, ಮೊಬೈಲ್ ಬಂದಮೇಲೆ ಕಾಲನೇ ಪೂರ್ತಿ ಬದಲಾಗ್ಬಿಟ್ಟಿದೆ. ನಿಮಗೂ ಕೂಡ ನಿಮ್ಮ ಮೊದಲ ಪ್ರೀತಿಯ ಆ ಮುಗ್ಧ ಕ್ಷಣ ನೆನಪಾಗ್ತಾ ಇದೆಯಾ? ಇವತ್ತಿನ ಒಲವಿನ ಆಲ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ ಮೊದಲ ಪ್ರೀತಿಯ ಬಗ್ಗೆ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು ಪ್ರೀತಿಯ ಬಗ್ಗೆ. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮದಿ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ನಾವು ಮಾತಾಡ್ತಾ ಇದ್ವಿ ಮೊದಲ ಪ್ರೀತಿ ಬಗ್ಗೆ. ಮೊದಲ ಪ್ರೀತಿ ಅನ್ನೋದು ಯಶಸ್ವಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಗೆಳೆಯರು ನಮ್ಮನ್ನು ಕಾಲಿಳಿಯೋದು ಮಾತ್ರ ಯಾವತ್ತೂ ಇರೋದಿಲ್ಲ. ಅದು ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಎಲ್ಲಾದರೂ ಒಂದು ಸ್ವಲ್ಪ ಗೊತ್ತಾಯಿತು ಅಂದ ತಕ್ಷಣ ಎಲ್ಲ ಗೆಳೆಯರು ಸೇರಿಕೊಂಡು ಕಾಲಿಳಿತಾ ಇದ್ದಂತಹ ಆ ಕಾಲ. ಈ ಮೊದಲ ಪ್ರೀತಿ ಬರೀ ಆಕರ್ಷಣೆ ಅಷ್ಟೇ ಅಲ್ಲ, ಮೊದಲ ಪ್ರೀತಿ ಸೋಲು ಗೆಲುವಿಗಿಂತ ಹೆಚ್ಚಾಗಿ ನಮಗೆ ಕಾಯುವಿಕೆಯನ್ನು ಕಲಿಸ್ಕೊಟ್ಟಿತ್ತು. ಮೊದಲ ಪ್ರೀತಿ ಅಂದ್ರೇ ಹಾಗೆ, ಅದು ಯಾವತ್ತೂ ಕೂಡ ಹಸಿರಾಗಿರುತ್ತೆ, ಅದೊಂದು ನಿಷ್ಕಲ್ಮಶ ಮುಗ್ಧತೆ. ಆಗ ನಮಗೆ ಲೆಕ್ಕಾಚಾರ ಗೊತ್ತಿರೋದಿಲ್ಲ, ಜಾತಿ ಧರ್ಮ ಆಸ್ತಿ ಪಾಸ್ತಿ ಯಾವುದರ ಕೂಡ ಚಿಂತೆ ಇರೋದಿಲ್ಲ. ಮನಸ್ಸಿನಿಂದ ಹುಟ್ಟುವಂತಹ ಪ್ರೀತಿ ಮೊದಲ ಪ್ರೀತಿ.

ಇನ್ನು ಮೊದಲ ಪ್ರೀತಿಯಲ್ಲಿ ಸುಮಾರು ಜನ ಕವಿಗಳಾಗ್ತಾರೆ. ತಾವು ಪ್ರೀತಿಸೋರಿಗೆ ಕವಿತೆ ಕವನಗಳನ್ನ ಬರೆದು ಇಂಪ್ರೆಸ್ ಮಾಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಇನ್ ಈಗಿನ ಕಾಲದ ಪ್ರೀತಿ ಪ್ರೇಮ ವಿಷಯ ಸ್ವಲ್ಪ ಹಿಂದಿನ ಕಾಲದ ಪ್ರೀತಿ ಪ್ರೇಮದ ವಿಷಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಬಿಡಿ. ಸ್ವಲ್ಪ ಹಿಂದೆ ಅಂತ ಹೇಳಿದ್ರೆ 90ರ ದಶಕದಲ್ಲಿ ನೀವು ನೋಡ್ತಾ ಇದ್ರೆ ಕಾಗದ ಪತ್ರಗಳ ಲೆಕ್ಕ ನಡೀತಿದ್ದಂತಹ ಆ ಪ್ರೇಮ ನಿವೇದನೆ, ಕಾಯುವಿಕೆ, ಪತ್ರಕ್ಕೆ ಏನು ಉತ್ತರ ಬರುತ್ತೋ ಅಂತಹ ಕಾಯ್ಕೊಂಡು ಕೂರ್ತಾ ಇದ್ರು. ಬಟ್ ಈಗೆಲ್ಲ ಹಾಗಿಲ್ಲ ಬಿಡಿ, ಒಂದು ಮೆಸೇಜ್ ಕಳಿಸಿ ಮೆಸೇಜಿಗೆ ಇನ್ಸ್ಟಾಗ್ ರಿಪ್ಲೈ ಬರುತ್ತೆ.

ಇನ್ನು ಹಲವಾರು ಮೂವಿಗಳು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬಂದು ಹೋಗಿದೆ. ಮೊದಲ ಪ್ರೀತಿ, ಆ ಪ್ರೀತಿನ ಪಡ್ಕೊಳಕಾಗದೆ ಹೀರೋ ಪಡುವಂತಹ ಕಷ್ಟ, ಹೀರೋಯಿನ್ ಪಡುವಂತಹ ಕಷ್ಟ. ಸಮಯ ಅನ್ನೋದು ಮರಳಿ ಹಾಗೆ ಮಾತಾಡ್ತಾ ಇರುವಾಗಲೇ ಕೈಯಿಂದ ಜಾರಿ ಹೋಗ್ಬಿಡುತ್ತೆ. ಇವತ್ತಿನ ಈ ಒಂದು ಗಂಟೆಗಳ ಕಾಲ ನಾವೆಲ್ಲರೂ ನಮ್ಮ ಜೀವನದ ಅತ್ಯಂತ ಸುಂದರವಾದ, ಮುಗ್ಧವಾದ ಆ ಮೊದಲ ಪ್ರೀತಿಯ ದಿನಗಳಿಗೆ ಹೋಗಿ ಬಂದ್ವಿ. ಸ್ನೇಹಿತರೆ, ಮೊದಲ ಪ್ರೀತಿ ಅಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದು ನಮ್ಮ ಜೀವನದ ಒಂದು ಹಂತ, ನಾವು ಬೆಳೆಯುವ ದಾರಿಯಲ್ಲಿ ಸಿಕ್ಕಂತಹ ಒಂದು ಪಾಠ. ಕೆಲವರಿಗೆ ಪ್ರೀತಿ ಮದುವೆ ತಂಗಲುತ್ತೆ, ಇನ್ನು ಕೆಲವರಿಗೆ ಅದು ಕೇವಲ ಡೈರಿ ಪುಟಗಳಲ್ಲಿ, ನೆನಪಿನ ಮೂಲೆಗಳಲ್ಲಿ ಉಳಿದ್ಬಿಡುತ್ತೆ. ಆದರೆ ನೆನಪಿಡಿ, ಸೋತ ಪ್ರೀತಿ ಯಾವತ್ತೂ ಕೆಟ್ಟದ್ದಲ್ಲ, ಅದು ನಮಗೆ ತಾಳ್ಮೆ, ಗೌರವ ಮತ್ತು ಪ್ರೀತಿಸೋದನ್ನು ಕಲಿಸಿರುತ್ತೆ. ಇವತ್ತಿನ ಈ ಪಯಣದಲ್ಲಿ ನನ್ನ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ನೆನಪುಗಳ ಬುತ್ತಿ ಹೀಗೆ ಸದಾ ಹಸಿರಾಗಿರಲಿ. ಕೇಳ್ತಾನೆ ಇರಿ, ಇದು ನಿಮ್ಮ ದಿನಚಿನ ರೇಡಿಯೋ FM Rainbow 1.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

9:15:35 ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈ ಹೊತ್ತಲ್ಲಿ ಜೊತೆಯಾಗ್ತಾ ಇದೀವಿ ಕಾರ್ಯಕ್ರಮ ಸುಕೂನ್ ಕೇಪಲ್. ಈ ಕ್ಷಣವನ್ನ ಹಿತ ಮಾಡುವಂತಹ ಹಾಡುಗಳು, ಕ್ಷಣವನ್ನ ಸದಾ ನೆನಪಿಟ್ಕೊಳ್ಳೋ ಹಾಗೆ ಮಾಡುವಂತಹ ಹಾಡುಗಳನ್ನ ಜೊತೆಯಾಗಿ ಕೇಳೋದಕ್ಕೆ ನಾವು ಕೂಡ ರೆಡಿಯಾಗಿದ್ದೀವಿ. ಹಾಡುಗಳ ಜೊತೆ ಜೊತೆಯಾಗ್ತಾ ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೇನೆ ನಿಮ್ಮ ಮಮತಾ.

ಕನ್ನಡ ಕಾಮನವೆಲು 1.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಯಾರ್ಡ್ಸ್. ಏನಿವತ್ತಿನ ವಿಚಾರ ವಿಶೇಷ ಮಾತಾಡುವುದಕ್ಕೆ ಹಾಡುಗಳನ್ನ ಕೇಳೋದಕ್ಕೆ ಹೊರತಿರುವುದು ಅಂದ್ರೆ, ನಾವಿವತ್ತು ಸುಕೂನ್ ಕೆ ಪಲ್ ನಲ್ಲಿ ಜೊತೆಯಾಗ್ತಾ ಇದ್ದೀವಿ ತಲತ್ ಮಹಮೂದ್ ಅವರನ್ನ ನೆನಿತ. ಯಾಕಂದ್ರೆ ಅವರು ನಮ್ಮನ್ನ ಅಗಲಿದಂತಹ ದಿನ ಇವತ್ತು. ಇವರು ತಮ್ಮ ಅದ್ಭುತವಾದ ಕಂಠ ಸಿರಿಯಿಂದ ನಮ್ಮ ಬಾಲಿವುಡ್ನ ಗೀತೆಗಳನ್ನ ಬಹಳ ಬಹಳ ಬಹಳ ಬಹಳ ಜೀವಂತಗೊಳಿಸಿದ್ದಾರೆ. ಮತ್ತಿನ್ನೊಂದು ವಿಶೇಷ ಕೂಡ ಇದೆ ಕಣ್ರಿ. ಇವತ್ತು ಇವತ್ತು ಮತ್ತೊಬ್ಬ ಬಾಲಿವುಡ್ ಚಲನಚಿತ್ರ ಗೀತೆಗಳಿಗೆ ಚಲನಚಿತ್ರಕ್ಕೆ ಕೊಡುಗೆಯನ್ನು ನೀಡಿದಂತಹ ನಟಿಯೊಬ್ಬರ ಮರಣವಾದ ದಿನ ಕೂಡ. ಅದೇ ಲಕ್ಷ್ಮೀ ಛಾಯಾ ಅವರು. ವಿವಿಧ ಪಾತ್ರಗಳ ಮೂಲಕ ಹಿಂದಿ ಚಲನಚಿತ್ರಗಳಷ್ಟೇ ಅಲ್ಲದೆ ಅವರು ಮರಾಠಿ, ಗುಜರಾತಿ, ಭೋಜ್ಪುರಿ, ತೆಲುಗು ಚಿತ್ರಗಳಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದವರು. ಅವರು ಕೂಡ ನಮ್ಮನ್ನು ಅಗಲಿದಂತಹ ದಿನ ಇವತ್ತು. ಇವರಿಬ್ಬರನ್ನ ನಾವು ನೆನೀತಾ ಇವರು ಭಾಗಿಯಾಗಿದ್ದಂತಹ ಬಾಲಿವುಡ್ನ ಚಲನಚಿತ್ರ ಗೀತೆಗಳಲ್ಲಿ ಒಂದಷ್ಟು ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಸಾಕ್ತೀವಿ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಹಾಡುಗಳು ಹೇಗಿದೆ, ಕಾರ್ಯಕ್ರಮ ಹೇಗೆ ಮೂಡಿ ಬರ್ತಾ ಇದೆ ಅನ್ನೋದನ್ನು ನೀವು ನಮಗೆ ತಿಳಿಸ್ಬೇಕಾ? ಹೇಗೆ ತಿಳಿಸ್ತೀರಾ? 9484 9480109013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ವಾಟ್ಸ್ಆ್ಯಪ್ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನು ಮರೆಯದೇ ರವಾನೆ ಮಾಡಿಯಾಗಬಹುದಾ? ಈಗಷ್ಟೇ ನಾವು ಚಂದದ ಗೀತೆಯೊಂದನ್ನು ಕೇಳ್ಕೊಂಡು ಬಂದ್ವಿ. ಲತಾ ಮಂಗೇಶ್ಕರ್ ಅವರ ಜೊತೆಯಾಗಿ ತಲತ್ ಮೆಹಮೂದ್ ಅವರ ಧ್ವನಿ ಕೂಡ ಜೊತೆ ಜೊತೆಯಾಗಿ ಮೂಡಿಬಂದ ಗೀತೆ ಇದಾಗಿತ್ತು. ಈ ಗೀತೆಗೆ ಸಾಹಿತ್ಯ ನೀಡಿದರು ಪ್ರೇಮ್ ಧವನ್ ಅವರು. ಅನಿಲ್ ಬಿಸ್ವಾಸ್ ಅವರ ಸಂಗೀತ ನಿರ್ದೇಶನದ ಗೀತೆ ತಾರ್ನಾ ಚಿತ್ರದಿಂದ ಮೂಡಿಬಂತು. ಇನ್ನು ಮುಂದೆ ತೀಸರಿ ಮಂಜಿಲ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಮಜ್ಹೂ ಅವರ ಸಾಹಿತ್ಯ, ಆರ್ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದೆ. ಈ ಗೀತೆಯ ನಂತರ ನಿಮ್ಮ ಜೊತೆಯಾಗತ್ತೆ ಗೀತೆ ತುಮ್ ತೋ ದಿಲ್, ರೂಪ್ ಕಿ ರಾಣಿ ಚೋರೋಂ ಕಾ ರಾಜ ಚಿತ್ರದಿಂದ. ಈ ಗೀತೆಗೆ ತಲತ್ ಮೆಹಮೂದ್ ಅವರ ಧ್ವನಿ ನಿಮ್ಮ ಜೊತೆಯಾಗತ್ತೆ. ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಇದು. ಈ ಗೀತೆಗಳನ್ನ ಕೇಳ್ತಾ ಇರಿ, ಆಸ್ವಾದಿಸ್ತಾ ಇರಿ, ಜೊತೆಯಾಗಿಯೇ ಇರಿ. ಕನ್ನಡ ಕಾಮನವೆಲು 101.3 ಮೆಗಾಹರ್ಟ್ಸ್ನಲ್ಲಿ ನಾವು ನೀವು ಜೊತೆಯಾಗಿದ್ದೀವಿ ಸುಕ್ಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ಎಫ್ಎಂ ರೇನ್ಬೋ ಜೊತೆಯಾಗಿ ಸಾಗೋ ಹೊತ್ತಿದು ಸುಕೂನ್ ಕೇಪಲ್ ಸಂದೇಶ ಬಂದು ತಲುಪಿದೆ. ಯಾರಿಂದ ನೋಡೋದಾದ್ರೆ ಚೈತ್ರ ಸದಾನಂದ ಎಚ್ಎಸ್ಆರ್ ಲೇಔಟ್ನಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಶಾಂತಾಚಾರ ಬಡಿಗೆರ ಕುಕ್ಕನೂರಿನಿಂದ. ಬಳಿಕ ಬಂದಿದೆ ಸಂದೇಶ ನಂಬರ್ ಎಂಡಿಂಗ್ ವಿತ್ 4498 ನಿಮ್ಮಿಂದ. ಬಳಿಕ ಸಂದೇಶ ಕಳುಹಿಸಿ ಕೊಟ್ಟವರು ಯಾರು ಅಂತ ನೋಡೋದಾದರೆ ನಮ್ಮ ರೇಣಿಂಗ್ ವಿತ್ 4183. ನೀವೆಲ್ಲ ಹೆಸರನ್ನ ಕಳಿಸಿದ್ರೆ ನಿಜವಾಗ್ಲೂ ಜಾಸ್ತಿ ಜಾಸ್ತಿ ಜಾಸ್ತಿ ಖುಷಿ ಆಗ್ತಾ ಇತ್ತು ರೀ ನಮಗೆ. ಎಲ್ಲರೂ ಹೇಳ್ತಾರೋ ಮಾತೊಂದೇ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ. ಹಾಗಾದರೆ ನಿಮಗೂ ಕೂಡ ಹಾಡುಗಳು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ನಮಗೂ ಗೊತ್ತಾಗಬೇಕಲ್ವಾ? ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಸಂದೇಶವನ್ನು ಕಳಿಸ್ಕೊಡ್ಬೇಕು. 9480901013 ಈ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ. ಸುಕೂನ್ ಕೆ ಪಲ್ನಲ್ಲಿ ನಿಮ್ಮ ಈ ಪಲ್ ಪಲ್ ಅದೇ ಕ್ಷಣಗಳು ಹೇಗನ್ನಿಸ್ತದೆ ಅನ್ನೋದನ್ನ ನಮಗೆ ತಿಳಿಸಿ. ಗೊತ್ತಾಗಿರ್ಬೇಕಲ್ವಾ ಯಾವ ಹಾಡಿದು ಅಂತ? ಹೌದು, ನೀ ಸುಲ್ತಾನ ರೇ ಮುಡಿ ಬರ್ತಾ ಇದೆ. ಪ್ಯಾರ್ ಕಾ ಮೌಸಮ್ ಚಿತ್ರದಿಂದ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಮಚು ಅವರ ಸಾಹಿತ್ಯದ ಆಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದೆ ಈ ಗೀತೆಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನು ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್, ಸಮಯ 9:44 ಅಂತ ಹೇಳ್ತಿದೆ. ಇನ್ನು 16 ನಿಮಿಷ ಇದೆ. ಸೂಪರ್ ಆದ ಹಾಡುಗಳು ಸಾಕಾಗಲ್ಲ, ಇನ್ನ ಜಾಸ್ತಿ ಟೈಮ್ ಬೇಕು ಅಂತ ಕೇಳಿದ್ರು. ಏನ್ ಮಾಡೋಣ, ಇನ್ನ ಕನಸಿನ ಲೋಕ ಇದೆಯಲ್ಲ, ಹಾಗಾಗಿ ಬೇಗ ಬೇಗ ಬೇಗ ಬೇಗ ನಿಮ್ಮ ಸಂದೇಶಗಳ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮ ಮುಗಿಸ್ಬಿಡೋಣ ಅಂತ ಅನ್ನಿಸ್ತದೆ. ಸಮಯ ಕೈಗೆ ಸಿಗಲ್ಲ, ಆದರೆ ಸಮಯದ ಜೊತೆ ಜೊತೆಯಾಗಿ ನಮ್ಮ ಈ ಪ್ರೀತಿಯ ಪಯಣ ಸಾಕ್ತಾನೆ ಇರುತ್ತೆ, ಹೌದಲ್ವಾ? ಬಂದಿದೆ ಸಂದೇಶ ವಿಶ್ವಸೂರ್ಯ ಅವರದ್ದು ಶಿವಮೊಗ್ಗದಿಂದ. ಅದಾದ ನಂತರ ಒಂದು ಸಂದೇಶ ಪದ್ಮಶ್ರೀ ಧರ್ಮನಗಟ್ಟಿ ಅನಂತಕುಮಾರ್ ಅವರದ್ದು ಶಿವಮೊಗ್ಗದ ಮೂಡಲ ವಿಠಲಾಪುರದಿಂದ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶ ಕಳಿಸಿಕೊಟ್ಟಿದ್ದೀರಾ. ಎಲ್ಲರಿಗೂ ಪ್ರೀತಿಯಿಂದ ನಾವು ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ. ಇದೀಗ ಮೂಡಿ ಬರುತ್ತೆ ಯಾವ ಗೀತೆ ಅಂದ್ರೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಮೇರಾ ಗಾಂವ್ ಮೇರಾ ದೇಶ್ ಚಿತ್ರದಿಂದ ಮೂಡಿಬರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯ ಇರುವಂತಹ ಗೀತೆ ಅಪ್ನಿ ಪ್ರೇಮ್ ಕಹಾನಿಯಾ ಅನ್ನೋ ಗೀತೆಯ ನಂತರ ತಲತ್ ಮೆಹಮೂದ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಮೂಡಿ ಬರುತ್ತೆ ಪತಿತಾ ಚಿತ್ರದಿಂದ. ತುಜೆ ಅಪನೆ ಪಾಸ್ ಅನ್ನುವಂತಹ ಗೀತೆ ಶೈಲೇಂದ್ರ ಅವರ ಸಾಹಿತ್ಯ ಇದೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇದೆ. ಎಲ್ಲ ಗೀತೆಗಳನ್ನು ಕೇಳಿ, ಈ ಎರಡೂ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಜೊತೆಯಾಗಿರಿ, ನಮ್ಮ ಮುಕ್ತಿಗೆ ಇರಿ. ಇದು ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ಹಾಡುಗಳನ್ನು ಕೇಳ್ತಾ ಸಂದೇಶ ಕಳಿಸ್ಕೊಟ್ಟು ಹೇಗಿದೆ ಕಾರ್ಯಕ್ರಮ ಅಂತ ಹೇಳ್ತೀರಾ ಅನ್ನೋದಾದರೆ 9489010113 ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ರವಾನೆ ಮಾಡಿ. ಆಗ್ಬೋದಾ?

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
4: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
5: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಕನ್ನಡ ಕಾಮನವೆಲ್ಲು 101.3 ಮೆಗಾಹರ್ಟ್ಸ್ ಸಂದೇಶಗಳು ಬಂದು ತಲುಪದೆ ನಮಗೆ ಮಣಿಕಲ್ ಕೃಪಾ ಉಮೇಶ್ ಅವರಿಂದ, ಬಳಿಕ ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ ಉಮೇಶ್ ಅವರು, ಸಿರಿಗೆರೆಯಿಂದ ರಾಧಾಕೃಷ್ಣ ಅವರೇ ನೀವು ಕಳಿಸಿರೋ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ಕಲಬುರಗಿಯಿಂದ ಇವರು ಸಂದೇಶ ಬಂದಿದ್ರೆ, ಕೆನಡಾದಿಂದ ಜಯಪುಟ್ಟಸ್ವಾಮಿ ಅವರು ಸಂದೇಶ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪ ಸಾಗರದಿಂದ, ಬಳಿಕ ಧರ್ಮಣ್ಣ ಧನ್ನಿ ಅವರ ಸಂದೇಶನೂ ಬಂದು ತಲುಪಿದೆ. ಎಲ್ಲರಿಗೂ ಪ್ರೀತಿಯಿಂದ ನಮ್ಮ ಪ್ರೀತಿಯ ಪ್ರೀತಿಯ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವು ತಲತ್ ಮೆಹಮೂದ್ ಅವರು ಮತ್ತು ಲಕ್ಷ್ಮೀ ಛಾಯಾ ಅವರು ನಮ್ಮನ್ನ ಅಗಲಿದಂತಹ ದಿನದ ನೆನಪಿಗಾಗಿ ಅವರು ಭಾಗಿಯಾಗಿದ್ದಂತಹ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಎಲ್ಲ ಗೀತೆಗಳನ್ನು ಕೇಳೋದಕ್ಕೆ ಖಂಡಿತವಾಗ್ಲೂ ಸಮಯ ಅವಕಾಶ ಮಾಡಿಕೊಡೋದೇ ಇಲ್ಲ. ಬದಲಾಗಿ ಒಂದಷ್ಟು ಗೀತೆಗಳನ್ನು ಕೇಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ನಡೀತು. ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾರೆ FM Rainbow 101.3 ಮೆಗಾ ಹರ್ಟ್ಸ್, ಮ್ಯೂಸಿಕಲ್ ಯಾರ್ಸ್.

ಹತ್ತು ಗಂಟೆ ಆಗೋಯ್ತು. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಎಲ್ಲ ಕೇಳುಗರಿಗೂ. ಕನ್ನಡ ಕಾಮನ ಬಿಲ್ಲು 101.3 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗೋದಕ್ಕೆ ನಾವು ನೀವು ಜೊತೆಯಾಗಿದ್ವಿ, ಹೌದಲ್ವಾ? ಈ ಹೊತ್ತಲ್ಲಿ ಹಾಡುಗಳ ಲೋಕದಲ್ಲಿ ಜೊತೆಯಾಗಿ ಸಾಗೋಣ, ಮಾತುಗಳ ಲೋಕದಲ್ಲಿ, ಕನಸಿನ ಲೋಕದಲ್ಲಿ ತೇಲೋಣ.

ಕನ್ನಡ ಕಾಮನ ಬೆಲ್ಲು 101.3 ನೀವೆಲ್ಲ ಕಾಯ್ತಾ ಇದ್ದ ಕಾರ್ಯಕ್ರಮ ಕನಸಿನ ಲೋಕ ಬಂದಾಗಿದೆ. ಹೌದು, ಸಿಂಹ ಜೋಡಿ ಚಿತ್ರದಿಂದ ಮೊದಲನೇ ಗೀತೆ ಮುಡಿಬಂತು. ಇದೀಗ ತಾನೇ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮುಡಿಬಂದ ಗೀತೆ ಇದಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ. ಆಸೆಗಳೇ ಹಕ್ಕಿಗಳಾಗಿ, ಕನಸುಗಳು ಹಕ್ಕಿಗಳಾಗಿ ಹಾರು ಹೊತ್ತಿದ್ದು ಯಾಕಂದ್ರೆ ಕನಸಿನ ಲೋಕ. ಇವತ್ತು ನಾವೊಂದು ವಿಶೇಷವಾದ ದಿನವನ್ನು ಆಚರಿಸ್ತಾ ಇದ್ದೀವಿ ಕನಸಿನ ಲೋಕದಲ್ಲಿ. ಆಕ್ಚುಲಿ ನಾವೆಲ್ಲ ರೀ ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೀವಿ ಈ ದಿನವನ್ನ. ಒಂದು ವಿಶೇಷವಾದ ದಿನ ಇವತ್ತು. ಕೆಲವರಿಗೆ ವಿಚಿತ್ರ ಅನ್ನಿಸ್ಬಹುದು, ಕೆಲವರಿಗೆ ವಿಭಿನ್ನ ಅಂತಾನು ಅನ್ನಿಸ್ಬಹುದು. ಸ್ಟೇ ಅಪ್ ಆಲ್ ನೈಟ್ ಡೇ ಅಂತ ಹೇಳಿ ಈ ದಿನವನ್ನ ಕರೀಲಾಗುತ್ತೆ. ಅಂದ್ರೆ ಇಡೀ ರಾತ್ರಿ ಎದ್ದಿರಿ ಅನ್ನೋ ದಿನ ಇವತ್ತು. ಅರೆ, ರಾತ್ರಿ ಎದ್ದಿಡಿ ಅನ್ನೋದು ಕೂಡ ದಿನವಾಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ, ಯಾವೆಲ್ಲ ಡೇ ಅಂತ ಹೇಳೋದ್ರಿಂದ ಅದೆಲ್ಲ ಪ್ರಶ್ನೆ ನಾವು ಕೇಳೋ ಹಾಗಿಲ್ಲ. ಬಟ್ ಸ್ಟೇ ಅಪ್ ಆಲ್ ನೈಟ್ ಡೇ ಅಂದರೆ ಏನು, ಯಾತಕ್ಕೋಸ್ಕರ ಇದನ್ನು ಆಚರಿಸಲಾಗುತ್ತೆ, ಮತ್ತು ಬಹಳ ಪ್ರಮುಖವಾಗಿ ಈ ದಿನದಲ್ಲಿ ಏನೆಲ್ಲ ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಜೊತೆಯಾಗಿರಿ, ನಿಮ್ಮ ಮಾತುಗಳನ್ನು ನಮ್ಮ ಜೊತೆಯಾಗಿ ಹೇಳ್ತಾನೆ ಇರಿ. 9408090013 ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳುಹಿಸಿ ಕೊಡೋದ್ರಿಂದ ಆಗ್ಬೋದಾ ಆಗ್ಬೋದು ಅಂತ ನೀವು ಹೇಳ್ತಾ ಇರೋದು ಗೊತ್ತಾಗ್ತದೆ, ಯಾಕಂದರೆ ಸಂದೇಶ ಬಂದು ತಲುಪ್ತಾ ಇದೆ ನಮಗೆ. ಹೇಳು ಗೆಳತಿ ಅಂತ ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ ಚರಣ್ ರಾಜ್ ಅವರು. ಇಬ್ಬನಿ ತಬದ ಇಳೆಯಲಿಯಿಂದ ಮುಡಿ ಬರ್ತಾ ಇದೆ ಈ ಗೀತೆ. ನಾಗಾರ್ಜುನ್ ಶರ್ಮಾ ಅವರು ಲೇಖನ್ ಹಿಡಿದಿರೋ ಈ ಗೀತೆಗೆ ಗಗನ್ ಬಡೇರಿ ಅವರ ಸಂಗೀತ ನಿರ್ದೇಶನ ಇದೆ. ಅದಾಗ್ತಿದ್ದ ಹಾಗೆ ಅಂಧ ಚಂದವೇತಕೇ ಈ ಗೀತೆ ಮುಡಿಬರುತ್ತೆ. ಸುಶೀಲಾ ಪಿ ಅವರ ಧ್ವನಿಯಲ್ಲಿ ಮುರಿಯದ ಮನೆ ಚಿತ್ರದಿಂದ, ಕೂರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ, ವಿಜಯ ಕೃಷ್ಣ ಮೂರ್ತಿ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ. ಈ ಗೀತೆಗಳನ್ನು ಆಸ್ವಾದಿಸ್ತಾ ಜೊತೆಯಾಗೆ ಇರಿ. ಎಫ್ ಎಂ ರೇನ್ಬೋನ ಕೇಳ್ತಾನೆ ಇರಿ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಹತ್ತು ಗಂಟೆ 14 ನಿಮಿಷ ಆಗೋಯ್ತು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಖತ್ತಾದ ಹಾಡುಗಳ ಜೊತೆಯಾಗಿ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವು. ನೀವು ಸಂದೇಶ ಬಂದಿದೆ ನಮಗೆ ಅನುಷ ಅವರಿಂದ, ನಾವೆಲ್ಲ ಶಿವರಾತ್ರಿ ಜಾಗರಣೆ ಮಾಡ್ತೀವಿ, ಯಾವ ವಿಚಾರಪ್ಪ, ವಿಚಿತ್ರ ದಿನ ನಮಗಂತೂ ಗೊತ್ತಿಲ್ಲ ಅಂತ ಅನುಷ ಅವರು ಖಂಡಿತವಾಗಿ ಕಡ್ಡಿ ತುಂಡು ಮಾಡ್ದ ಹಾಕಿ ಹೇಳ್ಬಿಟ್ರು. ಓಕೆ ಓಕೆ, ತಿಳಿಸ್ಕೊಡ್ತೀವಿ ತಿಳಿಸ್ಕೊಡ್ತೀವಿ. ಅದಾದ ನಂತರ ಬಂದಿದೆ ಸಂದೇಶ ಯಾರಿಂದ ನೋಡೋದಾದರೆ, ಪೂರ್ಣಿಮಾ ಸುಶೀಲಾ ಶಿಲ್ಪ ಷಣ್ಮುಖ ಅವರು ಹಾನಗಲ್ ಹಾವೇರಿಯಿಂದ ಸಂದೇಶವನ್ನ ಕಳುಹಿಸಿ ಕೊಟ್ಟಿದ್ದಾರೆ. ಇವರ ಸಂದೇಶ ಬಂದಿದೆ ಯಾರ ಜೊತೆಯಾಗಿ ಅಂದರೆ, ಶಾಂತಾಚಾರ ಬಡಗೇರ ಅವರ ಜೊತೆಯಾಗಿ. ಇವರು ಹೇಳ್ತಾ ಇದ್ದಾರೆ, ಆಕಾಶವಾಣಿ ಒಡನಾಟ ಎಂದಿಗೂ ಕನಸಿನ ಲೋಕವನ್ನು ಹಿತ ಮಾಡುತ್ತೆ, ಸಂಗೀತದ ಅಲೆಗಳಿಂದ ಸುಖವಾದ ನಿದ್ರೆಯನ್ನು ತರುತ್ತೆ ಅಂತ. ಥ್ಯಾಂಕ್ ಯು ಸರ್. ಏನಪ್ಪ ಇವತ್ತಿನ ಮಾತುಕತೆ ಅಂತ ನಾನು ಆಗಲೇ ಹೇಳಿದ್ದೆ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸ್ಟೇ ಅಪ್ ಆಲ್ ನೈಟ್ ಡೇ ಬಗ್ಗೆ. ಏನಿವತ್ತು ಶಿವರಾತ್ರಿ ಜಾಗರಣೆ ಅಂತ ಅನುಷ ಅವರು ಹೇಳ್ಬಿಟ್ರು. ಇವತ್ತಿನ ದಿನದಕ್ಕೆ ಒಂದಷ್ಟು ಇತಿಹಾಸ ಇದೆ, ಒಂದಷ್ಟು ವಿಚಾರ ಇದೆ ಕಣ್ರಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ತಮ್ಮ ದಿನನಿತ್ಯದ ಕೆಲಸಗಳಿಂದ, ಬ್ಯುಸಿ ಶೆಡ್ಯೂಲ್ನಿಂದ ಮನೆ ಮನೆಯಿಂದ ದೂರ ಇರ್ತಾರೆ, ಅವರ ಜೊತೆಯಾಗಿ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಅಂಥವರನ್ನ ಸ್ವಲ್ಪ ಮಟ್ಟಿಗೆ ಎಚ್ಚರಿಸೋದಕ್ಕೆ ಮತ್ತು ತನ್ನ ಫ್ಯಾಮಿಲಿಯ ಜೊತೆಯಾಗಿ ಟೈಮನ್ನು ಸ್ಪೆಂಡ್ ಮಾಡೋದನ್ನು ಕಲಿಸ್ಕೊಡೋದಕ್ಕಂತಾನೆ ಈ ಒಂದು ದಿನವನ್ನು ಆಚರಣೆ ಮಾಡಲಾಗತ್ತಂತೆ. ಹೌದಾ, ಹೇಗೆ ಏನು, ಖಂಡಿತ ತಿಳಿಸ್ತೀನಿ ಹಾಡುಗಳ ಜೊತೆ ಜೊತೆಯಾಗಿ. ಆಟವೇನೋ ನೋಟವೇನೋ ನನಗೆ ಹೇಳಿದ, ಕರೆಕ್ಟ್ ಮಾತೇನು, ಈ ಗೀತೆನ ಯಾಕೋ ಕೇಳೋಣ ಅಂತ ನನಗಂತೂ ಅನ್ನಿಸ್ತಾ ಇದೆ, ನಿಮಗೂ ಈಗ ಅನ್ನಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ವಸಂತ ಗೀತ ಚಿತ್ರದಿಂದ ಮುಡಿಬರುತ್ತೆ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯ ಶಂಕರ್ ಅವರ ಸಾಹಿತ್ಯ ಇದೆ, ಎಂ ರಂಗರಾವ್ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಗೀತೆಯ ಬಳಿಕ ಲ್ಯಾಂಡ್ ಲಾರ್ಡ್ ಚಿತ್ರದ ರೋಮಾಂಚಕ ಗೀತೆನ ಕೇಳೋಣ. ಹರ್ಷಿಕಾ ದೇವನಾಥ್ ಅವರ ಧ್ವನಿಗೆ ಸಂಜಿತ್ ಹೆಗಡೆ ಅವರು ಧ್ವನಿಗೂಡಿಸಿದ್ದಾರೆ. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ ಇದೆ. ಅಜನೀಶ್ ಲೋಕನಾಥ್ ಅವರು ಸಂಗೀತ ನೀಡಿದ್ದಾರೆ ಈ ಗೀತೆಗೆ. ಈ ಗೀತೆಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು, ನಮ್ಮೊಟ್ಟಿಗೆನೇ ಇರಬೇಕಪ್ಪ. ಎಫ್ ಎಂ ರೇನ್ಬೋನೆ ಕೇಳ್ತಾ ಇರಿ,

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಹತ್ತು ಗಂಟೆ 25:35 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಾಡುಗಳ ಜೊತೆ ಜೊತೆ ಜೊತೆ ಸಾಕ್ತಾ ಇದೀವಿ ನಾವು. ನೀವು ಸಂದೇಶ ಕಳಿಸಿರೋರು ಯಾರ್ಯಾರಪ್ಪ ನೋಡೋಣವಾ. ಬಂದಿದೆ, ಏನ್ರಿ ಸಬ್ಜೆಕ್ಟು, ಏನ್ರಿ ಮ್ಯಾಟರು, ಕನಸಿನ ಮ್ಯಾಟರು ಅಂದವರು ಶ್ರೀನಿವಾಸ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ. ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಷ್ಟವಾಯಿತು ಹಾಡು ಅಂತ ನೀವು ಹೇಳಿದ್ರೆ ನಿಮ್ಮ ಸಂದೇಶ ನಮ್ಗೆ ಇಷ್ಟವಾಗಿದೆ ಕಣ್ರಿ, ಥ್ಯಾಂಕ್ ಯು. ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶ ಕಳಿಸಿದ್ದಾರೆ. ಚಿಕ್ಕೋಡಿ ರಾಣಿ ಅವರದ ಸಂದೇಶ ಬಂದಿದೆ ಚನ್ನಮ್ಮ ನಗರದಿಂದ. ಕೆಂಪಣ್ಣ ಶಾಂತ ಸ್ನೇಹ ಸುಧಾಕರ ವಾಡಪ್ಪಗೌಡ ಅವರಿಂದ. ಧರ್ಮಣ್ಣ ಧನಿ ಅವರೇ, ನೀವು ಕಳಿಸಿರುವಂತಹ ಕಡಗಂಚಿಂದ ಬಂದಿರೋ ಸಂದೇಶನೂ ನಮ್ಮನ್ನ ತಲುಪಿದೆ. ಮಾತಾಡ್ತಾ ಇದ್ದೀವಿ ಸ್ಟೇ ಅಪ್ ಆಲ್ ನೈಟ್ ಡೇ ಬಗ್ಗೆ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಹಾಡು ಕೇಳಿದ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರೆಸೋಣ. ಯಾಕೋ ನನಗೀಗ ಕೇಳಬೇಕನ್ನಿಸ್ತಾ ಇದೆ, ನಾ ಬಯಸದ ಭಾಗ್ಯ ನನ್ನದಾಯಿತು ಅನ್ನೋ ಗೀತೆಯನ್ನ. ದೇವರಗುಡಿ ಚಿತ್ರದ ಗೀತೆ ಇದು. ಪಿ ಬಿ ಶ್ರೀನಿವಾಸ್ ಅವರು ಪಿ ಸುಶೀಲಾ ಅವರ ಜೊತೆಯಾಗಿ ದನಿಗೊಡಿಸಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯದೇ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ ಈ ಗೀತೆಗೆ. ಆದರೆ ಈ ಗೀತೆಗೂ ಮುಂಚೆ ಚಂದ್ರಹಾಸ ಚಿತ್ರದ ಗೀತೆಯನ್ನ ಕೇಳೋಣ, ಏನಂತೀರಾ? ಮತ್ತೆ ಆಗ್ತಿ ತಡ ಕೇಳ್ಬಿಡೋಣ ಬನ್ನಿ. ಯಾವ ಕವಿಯ ಶೃಂಗಾರ ಕಲ್ಪನೆಯು ಘಂಟಸಾಲ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ? ಲತಾ ಅವರು ನಮಗೆ ಧ್ವನಿಯಾಗಿದ್ದಾರೆ ಈ ಜೊತೆಯಲ್ಲಿ, ಘಂಟಸಾಲ ಅವರ ಜೊತೆಯಾಗಿ ಬೆಂಗಳೂರು ಲತಾ ಅವರ ಜೊತೆಯಾಗಿ ಮೂಡಿ ಬರ್ತಾ ಇದೆ ಈ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಎಸ್ ಹನುಮಂತ ರಾವ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಗೀತೆಗಳ ಜೊತೆ ಜೊತೆ ನಾವಂತೂ ಜೊತೆಯಾಗಿರ್ತೀವಿ ಅನ್ನೋದು ನಮ್ಮ ಪ್ರಾಮಿಸ್ಸು. ನಮ್ಮ ಜೊತೆ ಜೊತೆ ನೀವಿದ್ದೀರಾ ಅಂತ ನಮಗೆ ತಿಳಿಸ್ಬೇಕಂದ್ರೆ ಕಳಿಸಿ ಬೇಗ ನಮಗೆ ಮೆಸೇಜು.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಯಾರ್ಡ್ಸ್. ಇವತ್ತು ನಾವು ಸ್ಟೇ ಅಪ್ ಆಲ್ ನೈಟ್ ಡೇ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನಾನಾಗಲೇ ಹೇಳಿದ್ದೆ, ಪ್ರತಿನಿತ್ಯದ ಜೀವನ ಬದಲಾಗ್ತಾ ಕುಟುಂಬಕ್ಕೆ ಕೊಡ್ತಾ ಇರುವಂತಹ, ಸ್ನೇಹಿತರಿಗೆ ಕೊಡ್ತಾ ಇರುವಂತಹ ಸಮಯ ಬಹಳ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಈ ಒಂದು ದಿನವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಲಾಯಿತು ಅಂತ ಹೇಳಿ. ಹೌದು, ಇದೇನು ತುಂಬ ಹೊಸದೇನ್ರಿ ಅಂದರೆ ಖಂಡಿತವಾಗ್ಲೂ ಅಲ್ಲ ರೀ. ಈ ಒಂದು ದಿನ ಏನಿದೆ ಅಲ್ವಾ, ಯಾವುದೋ ಒಂದು ಕಾರಣಕ್ಕೋಸ್ಕರನಾದರೂ ನಾವು ದಿನವನ್ನು ಕಳೆದು ರಾತ್ರಿಯಲ್ಲಿ ಎಚ್ಚರವಾಗಿರೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತೀವಿ. ಆದರೆ ನಮ್ಮ ಫ್ಯಾಮಿಲಿಯ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಸಮಯವನ್ನು ಕಳಿಬೇಕು ಅನ್ನೋ ಕಾರಣಕ್ಕೆ ಎಚ್ಚರವಾಗಿರೋ ದಿನ ಅನ್ನೋ ಕಾರಣಕ್ಕೆ ಇದು ಸ್ಪೆಷಲ್. ಆದರೆ ಇವತ್ತಿನ ದಿನಕ್ಕೆ ಒಂದು ಕಾರಣ ಇರುತ್ತೆ, ಒಂದು ಅರ್ಥ ಇರುತ್ತೆ. ಫಾರ್ ಎಕ್ಸಾಂಪಲ್, ಅನುಷಾ ಅವರು ಹೇಳಿದ್ರಲ್ಲ, ಶಿವರಾತ್ರಿಯನ್ನು ನಾವು ಆಚರಿಸ್ತೀವಿ ಅಂತ, ಅಲ್ಲಿರುವಂತಹ ನಂಬಿಕೆ, ಪ್ರೀತಿ, ಆಚರಣೆಯ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಕಾರಣ ಇರುತ್ತೆ. ಆದರೆ ಇದನ್ನೇ ನೆಪ ಮಾಡಿಕೊಂಡು ಪ್ರತಿದಿನ ನಾನು ಸ್ಟೇ ಅಪ್ ಆಲ್ ದ ನೈಟ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ತಪ್ಪು. ಎಸ್, ಏನನ್ಸುತ್ತೆ, ಹೇಗೆ ಈ ಒಂದು ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಅಂತ ಗೊತ್ತಿದೆಯಾ? ಹೇಳ್ತೀನಿ ಈ ಗೀತೆಯ ನಂತರ. ಕೇಳ್ತಾರಿ ಜೊತೆಯಾಗ್ರಿ ಕನ್ನಡ ಕಾಮನಬಿಲ್ಲು.

0: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಸ್ಟೇ ಅಪ್ ಆಲ್ ದ ನೈಟ್ ಅಂತ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವು ನೀವು ಜೊತೆಯಾಗಿ ಹೊತ್ತಲ್ಲಿ. ಹೌದ್ರಿ, ನಿದ್ದೆಯನ್ನು ನಾವು ದೂರಗೊಳಿಸಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಯಾಗಿ ದಿನವನ್ನು ಕಳೆಯೋದಕ್ಕೆ, ಈ ದಿನವನ್ನು ನಾವು ರೂಢಿಸ್ಕೋಬೇಕು ಅನ್ನೋದಕ್ಕೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಂತ ಆಗಿಂದ ಹೇಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ, ಅದಕ್ಕೆ ಏನಾದರೂ ಟೈಮ್ ಸ್ಲಾಟ್ ಇದೆಯಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ 11 ಗಂಟೆಯಿಂದ 1 ಗಂಟೆಯ ತನಕ, ಅಂದರೆ ಮಿಡ್ ನೈಟ್ಗಿಂತ ಮುಂಚೆ ಇರೋ ಭಾಗ, ಅರ್ಲಿ ಟು ಮಿಡ್ ನೈಟ್ ಅಂತ ಏನು ಕರಿತೀವಿ ಈ ಒಂದು ಅವಧಿಯಲ್ಲಿ, ಸಾಮಾನ್ಯವಾಗಿ ಮನೆಯವರೆಲ್ಲರ ಜೊತೆಯಾಗಿ ಸೇರಿ ಫ್ಯಾಮಿಲಿ ಫ್ರೆಂಡ್ಸ್ನ ಜೊತೆಯಾಗಿ ಒಂದಷ್ಟು ಎಂಟರ್ಟೈನಿಂಗ್ ಆ್ಯಕ್ಟಿವಿಟೀಸನ್ನು ಮಾಡುವಂಥದ್ದು, ಅಂದರೆ ಒಂದಷ್ಟು ಆಟವನ್ನು ಆಡೋದು ಅಥವಾ ಫಿಲಮ್ಗಳನ್ನು ನೋಡೋದು ಇಂತಹ ಕಾರ್ಯದಲ್ಲಿ ತೊಡಗಿಸ್ಕೋಬೇಕು. ಅಂದರೆ ಅದಕ್ಕೆ ರೆಸ್ಟ್ರಿಕ್ಷನ್ ಇದೆ, 1 ಗಂಟೆ ಒಳಗಡೆ ಇದನ್ನು ಮುಗಿಸ್ಕೋಬೇಕು. ಅಂದರೆ 2 ಗಂಟೆ ಅನ್ನೋದನ್ನು ಡೆಡ್ ಲೈನ್ ಇಟ್ಕೊಳ್ಳಿ. ಅದಾದ ನಂತರ 2 ಗಂಟೆಯಿಂದ 4 ಗಂಟೆ ಅವಧಿ ಏನು ಬರುತ್ತಲ್ಲ, ಅದನ್ನು ನಾವು ಲೇಟ್ ನೈಟ್ ಅಂತ ಕೂಡ ಕರಿತೀವಿ. ಈ ಒಂದು ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಸೌಂಡ್ ಇರುವಂತಹ ಹಾಡುಗಳನ್ನು ಹಾಕ್ಕೊಂಡು ಲೈಟಾಗಿ ತಿಂಡಿ ತೀರ್ಥಗಳನ್ನು ಹಂಚಿಕೊಂಡು ಪರಸ್ಪರ ತಿನ್ನೋದನ್ನು ರೂಢಿಸ್ಕೋಬೇಕಾಗತ್ತೆ. ಮತ್ತು 4 ಗಂಟೆಯಿಂದ 6 ಗಂಟೆ ತನಕ ನಡೆಯುವಂತಹ ಮಾತುಕತೆಯಲ್ಲಿ, ಆ್ಯಕ್ಚುಲಿ ಈ 2 ರಿಂದ 4 ಗಂಟೆ ಏನಿದೆ ಅದು ನಿದ್ದೆ ಓದ್ಕೊಂಡು ಓದ್ಕೊಂಡು ಬರುವಂಥ ಹೊತ್ತು, ಆದರೆ ಆ ಒಂದು ಟೈಮ್ನಲ್ಲಿ ಆದಷ್ಟು ಹತ್ರ ಕುಳಿತು ಮಾತನಾಡಿಕೊಂಡು ನಿದ್ದೆಯನ್ನು ದೂರ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಆಟಗಳನ್ನು ಆಡೋದು, ಡ್ಯಾನ್ಸ್ ಮಾಡಿಸೋವಂಥದ್ದು, ಹಾಡುಗಳನ್ನು ಹಾಡುವಂಥದ್ದು, ಈ ರೀತಿಯಾಗಿ ಮೆದುಳಿಗೆ ಚುರುಕಾಗಿ ಕೆಲಸ ಕೊಡುವಂಥ ಕೆಲಸಗಳಲ್ಲಿ ಜೊತೆಯಾಗಿ ತೊಡಗಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ 6 ಗಂಟೆ ತನಕ ಇದ್ದು 6 ಗಂಟೆಯಿಂದ 8 ಗಂಟೆ ತನಕ ವಾಪಸ್ ಹೋಗಿ ರೆಡಿಯಾಗೋದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ, ಆ ವಾಪಸ್ ರೆಡಿ ಟೈಮ್ ಏನಿರುತ್ತೆ ಗೊತ್ತಾ, ಮಾರನೇ ದಿನದ ಬ್ರೇಕ್ಫಾಸ್ಟನ್ನು ಜೊತೆಯಾಗಿ ಮಾಡುವಂತಹ ಟಾಸ್ಕ್ ಆಗಿರುತ್ತೆ. ಈ ಒಂದು ಟಾಸ್ಕಲ್ಲಿ ಯಶಸ್ವಿಯಾಗಿ ನೀವೇನಾದರೂ ಗೆದ್ದುಬಿಟ್ರೆ, ಈ ಒಂದು ಟೈಮನ್ನು ಕಂಪ್ಲೀಟ್ ಮಾಡಿಬಿಟ್ರೆ, ಖಂಡಿತವಾಗ್ಲೂ ನೋಡಿ, ಈ ಒಂದು ಸ್ಟೇ ಅಪ್ ಆಲ್ ನೈಟ್ ಅಂತ ಏನಿದೆ ಇದಕ್ಕೆ ಒಂದು ಅರ್ಥ ಬರುತ್ತೆ. ವಾರೆವಾ ಅಂತ ನಿಮಗೂ ಅನ್ನಿಸ್ತಿರ್ಬೋದು, ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತಿನ ವಿಚಾರನೇ ಆಗಿದೆ. ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು 101.3 MHz. 11 ಗಂಟೆ ಆಗೋಕ್ಕೆ ನಾ ಕೇವಲ 9 ನಿಮಿಷ ಇದೆ. ಈ ಹೊತ್ತಲ್ಲೇನಾದರೂ ಮನಸ್ಸು ಮಾಡಿದ್ರೆ ಮನೆಯವರೆಲ್ಲ ಜೊತೆಯಾಗಿ ಕುಳಿತು ಸ್ಟೇ ಅಪ್ ಆಲ್ ದ ನೈಟನ್ನು ನೀವು ಕೂಡ ಆಚರಿಸಬಹುದು. ಇದೀಗ ನನ್ನ ಒನ್ ಆಫ್ ದ ಫೇವ್ರೆಟ್ ಟ್ರ್ಯಾಕ್ ಮೂಡಿ ಬರುತ್ತೆ ನಿಮಗೋಸ್ಕರ. ಮೂಗನ ಕಾಡಿದರೆ ಏನು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಇದೆ ತ್ರಿಮೂರ್ತಿ ಚಿತ್ರದ್ದು.

0: ಆಕಾಶವಾಣಿ ಬಾಲ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ತೀರ್ಥರೂಪ ತಂದೆಯವರಿಗೆ ಚಿತ್ರದ ಗೀತೆಯನ್ನ ಈಗಷ್ಟೇ ಕೇಳ್ಕೊಂಡು ಬಂದ್ವಿ. ಟೈಟಲ್ ಟ್ರ್ಯಾಕ್ ಇದಾಗಿತ್ತು. ಸಂದೇಶ ಬಂದು ತಲುಪದೆ ವಾರವಾ ಯಾರ್ಯಾರಿಂದ, ಉಮೇಶ್ ವರದು ಸಿರಿಗೆರೆಯಿಂದ, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಮುರಾರಿ ಕುಲಕರ್ಣಿ ರಾಯಚೂರಿನಿಂದ, ಆಹಾ ಎಂಥ ಸಾಲದು ಅದ್ಭುತ ಹಾಡುಗಳ ಗೀತ ಗೀಚ ಕೇಳ್ತಾ ಇದ್ದೀವಿ, ಮನಸ್ಸು ಕುಮುದಿನಿ ಅಂತಾಗ್ತದೆ ಅಂದಿದ್ದಾರೆ. ನೈಸ್. ನಾಗರಾಜ ಶರ್ಮಾ ಅವರು ಹೇಳಿದ್ದಾರೆ, ಸುಮಧುರ ಗೀತೆ ಮಾಲಿಕೆಗೆ ಹೃತ್ಪೂರ್ವಕ ವಂದನೆ ಅಂತ. ಧನ್ಯವಾದಗಳು ಸರ್. ನಂತರ ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ, ರಾಜು ಹೊಯ್ಸಳ, ಪ್ರವೀಣ್ ತ್ರಿವೇಣಿ, ಸುದರ್ಶನ್ ಜೆಪಿ ನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರಿನಿಂದ. ಗೀತಾ ಶ್ರೀನಿವಾಸ್ ಜೆಪಿ ನಗರದಿಂದ, ಮೈಸೂರಿನಿಂದ ಇವರ ಸಂದೇಶ ಬಂದಿದ್ರೆ. ಅದಾದ ನಂತರ ನೀರಾ ಶ್ರೀನಿವಾಸ ಅವರು ಬೆಂಗಳೂರಿನಿಂದ ಬಂದಿದೆ ಸಂದೇಶ. ತುಂಬಾ ಡೆಡ್ ಲೈನ್ ನ ಜೊತೆ ಜೊತೆಯಾಗಿ ನಮ್ಮ ಜೀವನವನ್ನ ನಾವು ಮುಂದುವರಿಸ್ತಾ ಇರ್ತೀವಿ. ಆದ್ರೆ ಈ ಜಾಗರಣೆ ಅನ್ನೋದು ಹೊಸದಲ್ಲ, ಆದ್ರೆ ಮನೆಯವರ ಜೊತೆಯಾಗಿ ನಡೆಸುವಂತಹ ಜಾಗರಣೆ ಹೊಸ ಅದು ಅಂದಿದ್ದಾರೆ. ಕಲಬುರಗಿಯ ರಾಧಾಕೃಷ್ಣ ಅವರ ಸಂದೇಶ ಬಂದಿದೆ. ಸಂಸಾರಕ್ಕೆ ಮತ್ತು ಗೆಳೆಯ ಗೆಳತಿಯರಿಗೆ ಸಮಯ ಕೊಡಲೇಬೇಕು ಅನ್ನೋ ಮಾತನ್ನ ಇವರು ಹೇಳ್ತಾ ಇದ್ರೆ. ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ರೆ, ಪರಿವಾರಕ್ಕಾಗಿ ಸ್ನೇಹಿತರಿಗಾಗಿ ಒಂದು ರಾತ್ರಿ ಮೀಸಲಿಡಬೇಕು, ಸೇರಿತೀವಿ ಪ್ರವಾಸ ಮಾಡ್ತೀವಿ ಎಂದವರು ಅನುಷಾ ಅವರು. ಅದಾದ ನಂತರ ಈಗಾಗಲೇ ಬೆಳಗ್ಗೆ ಸಂಜೆ 6:20 ಆಗಿದೆ, ಯೋಚನೆ ಮಾಡ್ತೀವಿ ಅಂತ ಹೇಳಿ ನಮಗೆ ರೇಯನ್ ಲೋಬೋ ಅವರು ಸಂದೇಶ ಕಳುಹಿಸಿಕೊಟ್ಟಿದ್ದಾರೆ ಯುನೈಟೆಡ್ ಕಿಂಗ್ಡಮ್ನಿಂದ. ನೈಸ್. ಅದಾದ ನಂತರ ಬಂದ ಸಂದೇಶ ಲಕ್ಷ್ಮೀ ವೆಂಕಟೇಶ್ ಮತ್ತು ಕುಟುಂಬದವರು ಎಪಿಎಂಸಿ ಸಾಗರದಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ, ನಿಮಗೂ ಕೂಡ ಪ್ರೀತಿಯ ಧನ್ಯವಾದ. ಎಲ್ಲರಿಗೂ ಧನ್ಯವಾದ ಧನ್ಯವಾದ ಧನ್ಯವಾದ ಅಂತ ಹೇಳ್ತಾ, ನೋಡಿ ನಿದ್ರೆಗೆ ಜಾರಬೇಕು ಅನ್ನೋದು ಎಷ್ಟು ನಿಜಾನೋ ಅದೇ ರೀತಿಯಾಗಿ ನಿದ್ದೆಗೋಸ್ಕರ ಬೇರೆ ದಿನಗಳನ್ನು ಮೀಸಲಿಡಬೇಕು. ಪ್ರತಿ ದಿನನ ಇದೇ ತರ ಎಂಜಾಯ್ ಮಾಡಬೇಡಿ, ಆರೋಗ್ಯಕ್ಕೂ ಗಮನ ಕೊಡಿ ಅಂತ ಹೇಳ್ತಾ ಸಂದೇಶ ಕಳಿಸ್ಕೊಟ್ಟವರಿಗೆಲ್ಲ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಕೇಳ್ತಾ ಇರಿ FM ರೈನ್ಬೋ 101.3 MHz, ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಡ್ಸ್.

ಜಮ್ಮ ತರಿತಾ ಜಗ ತರಿತಾ ಧನ ಜಾನಿ ಕೊಬ್ಬು ತರಿತಾ ತರಿಗೆ ತಾನೆ.

0: के समझे
1: अज समझे।

गाइए ना, क्या मुश्किल है, सरगम बताऊं?

还叫啊，三个买猪吧还什么？